0: ಸಿದ್ದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಶ್ರೀ ಆಚಾರ್ಯ ಅವರು ನನ್ನೊಟ್ಟಿಗಿದ್ರೆ. ಅವರೊಟ್ಟಿಗೆ ಒಂದಷ್ಟು ಮಾತುಕತೆ, ಹಾಗೆ ಒಂದಿಷ್ಟು ಸುಮಧುರ ಗೀತೆಗಳನ್ನ ಕೇಂಬ ಹಂಗಾರಲ್ದ. ನಮಸ್ಕಾರ ಮೇಡಮ್.
3: ನಮಸ್ತೆ.
2: ಈಗ ಸಂಗೀತ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಹೀಗೆ ಯಾಕಂತ ಹೇಳಿದ್ರೆ, ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರು ಅನಿಸಿತೆ ಅಂತ?
3: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ, ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದಾನೇ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ಆ ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ, ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
2: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದ್ ಬಿಡ್ತೀವಿ.
3: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು. ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದ್ರು ಅವರು ಕೂಡ. ಸೊ

0: ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡುದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನಮಗೂ ಕೂಡ ಇತ್ತು. ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗುತ್ತೆ ನನ್ನ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೇ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೇ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
1: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲ್ ಒಬ್ಬರು ನೆನಪಾಗ್ತಾರೆ ಆಯ್ತಾ. ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತ್ರಿ ಆಯ್ತಾ, ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
0: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ. ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಾಗ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಹಾಡನ್ನ ತಲುಪಿಸುವಂತ ರೀತಿ. ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತೆ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ. ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
1: ಹಾಗೆ ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ತ ಆ ಒಂದು ಕ್ಷಣ ಹೇಗಿತ್ತು? ಈಗ ಅಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತಲ್ಲ ಯಾವುದೇ ಒಂದಾಗಿರ್ಬೇಕು ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತ ಫಸ್ಟ್ ಗೆ. ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರುತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪ್ ಮಾಡ್ಕೊಳ್ಳಕ್ಕ?
0: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ. ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ. ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ. ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ್ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದು ನಂತರದಲ್ಲಿ ನನ್ಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ಅಲ್ಲಿಂದ ಹಾಗೆ ಆರಂಭ ಆಯ್ತು, ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದು ನೆನಪು ನನಗೆ ಅಂತ ಹೇಳ್ತೀನಿ. ಹೌದು.
1: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ ಯಾರು ಮೇಡಮ್? ಈಗ ನಿಮ್ಗೊಂದು ಸಂಗೀತ ಇವಳು ಹಾಡಬಲ್ಲಳು ಅಂತ ಹೇಳಿ ಗೊತ್ತಾದ, ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ, ಆದ್ರೆ ಸಂಗೀತ ಒಂದು ಹಾಡಬಲ್ಲಳು ಅಂತ ಹೇಳಿ ಒಂದು ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರೆ ಅಂತ ಹೇಳಿ ಇರ್ತಾರಲ್ಲ, ಅವ್ರು ಯಾರು
0: ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನ್ಗೆ ಫಸ್ಟ್ ವೇದಿಕೆಯಲ್ಲಿ ನನ್ಗೆ ನೀನು ಹಾಡ್ತೀಯ, ನೀನ್ ಕಾಂಪಿಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
1: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿದ್ರೆ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನು ಪದೇ ಪದೇ ಕಾಡ್ತಾ ಇರತ್ತೈತ.

0: ಇಷ್ಟೊಂದು ಅರ್ಥಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದು, ಖಂಡಿತ ಖಂಡಿತ. ಇದೊಂದು ಭಾವಗೀತೆ, ಹಾಗಾಗಿ ತಂಗಿ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದ್ದೀನಿ.
0: ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ
1: ಖಂಡಿತ
0: ಹೇಳ್ಬಹುದು.
1: ಖಂಡಿತ, ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ
0: ಹೌದು,
1: ಒಂದು ಸಾಹಿತ್ಯನ ಕಮಲ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ. ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ,
0: ಹೌದು
1: ಅದಕ್ಕೋಸ್ಕರ
0: ಮೇಡಮ್.
1: ಡೆಡಿಕೇಟ್ ಮಾಡಿ. ಹೌದು,
0: ಆ ಕಾಲ ಅಂತಲ್ಲ, ಈ ಕಾಲ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ. ಆದ್ರೂ ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲದೇನು ಅಂತ ಹೇಳಕ್. ಯಾಕಂತ ಹೇಳಿದ್ರೆ
1: ಎಷ್ಟೋ ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದು ಹೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತ ಪದ್ಯ. ಎಲ್ಲಾ ಹಾಡುಗಳು ಕೂಡ ಅಷ್ಟೇ, ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತಹ ಸಾಹಿತ್ಯಗಳಿದೆ. ಸ್ವಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದು ಮೇಡಮ್. ಯಾಕಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ. ಆದ್ರೆ ಭಾವಗೀತೆಗಳು ಹಾಗಲ್ಲ, ಒಂದು ಸಲ ಅಲ್ಲ, ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿ, ಅದ ಮನ್ಸಿಗೆ ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು ಗೀತೆ ಕೇಳಿದ ಕೂಡಲೇ ಅದನ್ನ ಮರ್ತು ಬಿಡುವಷ್ಟು ಶಕ್ತಿಯನ್ನ ಕೊಡತ್ತೆ ಆಯ್ತಾ. ಅಂತ ಒಂದು ಅದ್ಭುತ ರಚನೆ ಹಿಂದೆ ಎಲ್ಲ ಇದೆ ಆಯ್ತಾ. ಆದ್ರೆ ಇವತ್ತಿನ ರಚನೆಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ, ಆದ್ರೆ ಹಾಡುಗಳು ಹಾಗಲ್ಲ, ಮನಸ್ಸಿಗೆ ನಾಟುವಂತೆ ಇದ್ದೀತಾಯ್ತಾ ಆಗಲಿನ ಹಾಡುಗಳೆಲ್ಲ.
1: ಹೌದು ಹೌದು, ಖಂಡಿತ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಹಾಡುಗಳು, ಹಾಗೆ ಸಾಹಿತ್ಯನು ಕೂಡ ಹಾಗೆ ಅದ್ಭುತವಾದಂತ ಸಾಹಿತ್ಯಗಳು.
0: ಅದೆಷ್ಟೋ ಗಾಯಕರು ಅಂತ ಭಾವಗೀತೆಗಳನ್ನ ಹಾಡಿ ಹೆಸರು ಮಾಡಿದ್ರಲ್ಲ, ತುಂಬಾ
1: ಭಾವಗೀತೆಗೆ ಹೆಸರುವಾಸಿ ಆಗಿರೋದು ಎಷ್ಟೋ ಜನ ಇದ್ದಾರೆ.
0: ಹೌದು ಮೇಡಮ್,
1: ಹೌದು ಖಂಡಿತ ಖಂಡಿತ.
0: ಹಾ ಮೇಡಮ್, ಈಗ ನನ್ಗೊಂದ್ ನೀವು ಯಾವ್ದೋ ಒಂದು ಖಾಸಗಿ ವಾಹಿನಿ ಒಂದರಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿರಿ ಅಂತ ಹೇಳಿ ಕೇಂದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಹಾ, ಅಂದ್ರೆ ನಾನು ಅಂದ್ರೆ ವೃತ್ತಿ ಬದುಕಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಜರ್ನಲಿಸಂ ಓದ್ದು ಡಿಗ್ರಿ ಪದವಿಯಲ್ಲಿ. ಹಾಗೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ನಾನು ಬೆಂಗಳೂರಲ್ಲಿ ಬಸವ ಟಿವಿ ಅಂತ ಹೇಳಿ ಇತ್ತು, ಅಲ್ಲಿ ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಕಾರ್ಯಕ್ರಮ ಕೊಟ್ಟಾದ ನಂತರ ಅಲ್ಲಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜಕರು ಕರೆ ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನನಗೆ ವೇದಿಕೆಯನ್ನ ಕೊಟ್ಟಿದ್ದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು.
0: ಇದು ಹಾಡುವಂತ ಕಾರ್ಯಕ್ರಮಕ್ಕೆ ಯಾವ್ದರಲ್ಲಿ ಭಾಗವಹಿಸಿದ್ರೆ ಮೇಡಮ್? ಈಗ ಟಿವಿ ಚಾನೆಲ್ ನಡೆಸುವಂತ ಸಂಗೀತ ಸ್ಪರ್ಧೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರೆ?
1: ಸಂಗೀತ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಅಂದ್ರೆ ನಾನು ಕಾಲೇಜಿನ ದಿನಗಳಲ್ಲಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನನಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೆ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿ ಅಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ ಕಳೆದು ಹೋಗಿದ್ರಿಂದ ಸೊ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು. ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು ಹಾಗಾಗಿ. ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
0: ಮೇಡಮ್, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ,

0: ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಆರ್ಕೆಸ್ಟ್ರಾ ಅದೇ ನಾನೀಗ ಇತ್ತೀಚೆಗೆ ಅಂದ್ರೆ ಈಗ ಒಂದ್ ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ, ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ ಆಗ್ಲೆ ಸಕಲೇಶ್ಪುರ ಮತ್ತೆ ಮುಂಬೈ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
0: ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದು ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ? ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತೆ. ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ, ಎಲ್ಲಾದ್ರೂ ನಿಮ್ಗೆ ಮನಸ್ಸಿಗೆ ಖುಷಿ ಕೊಟ್ಟದ್ದು ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
1: ಅಂದ್ರೆ ಸನ್ನಿವೇಶ ಅಂತ ಈಗ ನಾವು ಸಂಗೀತ ಅಂತ ಬಂದಾಗ ಅದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ ಒಂದ್ ಎರಡು ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನ ಒಂದು ಪ್ರಸ್ತುತ ಪಡಿಸ್ತೇವೆ, ಆ ಹಾಡನ್ನ ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ. ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಸೊ ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಆವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ. ನಾನು ಲಾಸ್ಟ್ ಟೈಮ್ ಒಂದ್ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಸೊ ಬಹಳ ಹೇಗೆ ನೀವು ಇಷ್ಟನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಇಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರೋ ಆ ಹಾಡಿಗೆ 90% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ, ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
0: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ,
1: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳು ಆಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ, ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು, ಒಂದೊಂದು ಹಾಡಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡ್ಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
0: ಅದು ಸಂಗೀತದಲ್ಲ ಹಾಗೆಲ್ಲ ಮೇಡಮ್, ಅದು ಒಂಥರ ಸಮುದ್ರ ಇದ್ದಂಗಲ್ಲ, ನಾವು ಎಷ್ಟು
1: ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದು ಹಾಡನ್ನ ಒಂದ್ ಗಾಯಕರು ಒಂಥರ ಹಾಡಿರ್ತಾರೆ, ಇನ್ನೊಂದು ಇನ್ನೊಬ್ರು ಗಾಯಕರು ಇನ್ನೊಂದರ ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ, ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
0: ಹೌದು ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆ ಅಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ? ಅದೊಂಥರ ಅದು ಹೋಗ್ತಾನೆ ಇರುತ್ತೆ ಆಯ್ತಾ, ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ಬರು ಹಾಡ್ಬಹುದು, ಮತ್ತೊಬ್ಬರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ, ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ
1: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಕಣ್ಣು ನಾನು ಯಾವುದೇ ಒಂದು ಗೀತೆನ ವೇದಿಕೆಯನ್ನ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ ಈ ಹಾಡು ಹೇಗ್ ಹಾಡ್ಬೋದು ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ. ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು, ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.
0: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ, ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರು ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
1: ಖಂಡಿತ. ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು, ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು. ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ತಂತ್ರಜ್ಞಾನಗಳು ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದ್ ಏನಿದೆ ಅದೇ ಬರುತ್ತೆ, ಬಟ್ ಟೆಕ್ನಿಕಲ್ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅಲ್ಲಿಯೂ ಕೂಡ ವೇರಿಯೇಷನ್ಸ್ ಆಗುತ್ತೆ. ಟೆಕ್ನಿಕಲಿ ಅಂತ ಹೇಳಿದ್ರೆ ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು, ಅಂದ್ರೆ ಈಗ ಕೆಲವೊಂದು ಒಂದು ಹಾಡ್ ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
0: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು, ಇದು ಹೌದಾ? ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕೆ?
1: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು, ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
0: ಅದು ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತೀವ್ರಿಗೆ ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
1: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೇನೆ, ಪೂರ್ವಿಕ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಒಂದ್ರೆ 3-4 ತಿಂಗಳಾಗಿದಷ್ಟು ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
0: ಈಗ ನಿಮ್ಗೆ ಮೇಡಮ್ ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನುವ ಒಂದು ಹಾಡು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವ್ದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡು ಇತ್ತ?
1: ಅದೇ, ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗುವಂತ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣೆ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನ್ ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
0: ಒಂದ್ ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತಾಯ್ತಾ, ಒಂದ್ ಲೈನ್ ಹಾಡಿ ಕಾಂಬ.
1: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡು ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನುವಂತ ಹಾಡು.

0: ತುಂಬಾ ಖುಷಿ ಆಯ್ತು ಮೇಡಮ್. ಯಾಕೆಂತ ಹೇಳಿದ್ರೆ ಆ ಹಾಡುಗಳೇ ಅದೇನು ಅರ್ಥಗರ್ಭಿತ ಅಂತ ಹೇಳಲಿಕ್ಕಾಯ್ತಾ. ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇವಾಗ್ಲೇ ಒಂದಿಷ್ಟು ಹಾಡುಗಳು ಪ್ರಸಾರ ಆಗಿದೆ ಆಯ್ತಾ. ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಇವಾಗ್ಲೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಹಾಡುಗಳು ಪ್ರಸಾರ ಆಗಿದೆ, ಒಂದಿಷ್ಟು ಜನರ ಮನವನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ವಿದ್ಯಾಶ್ರೀ ಆಚಾರ್ಯ ಅವರ ಪ್ರಕಾರ ಹೇಳುದಾದ್ರೆ ಸಂಗೀತ ಅಂದ್ರೆ ಏನ್ ಮೇಡಮ್? ಈಗ
1: ಸಂಗೀತ ಅಂತ ಹೇಳಿದ್ರೆ ನನ್ಗೆ ಉಸಿರು ಪ್ರಕಾರ, ನನ್ಗೆ ಖಂಡಿತ ಸಂಗೀತವಿಲ್ಲದೆ ಜೀವನವಿಲ್ಲ, ಜೀವನ ಇಲ್ಲದೆ ಸಂಗೀತ ಇಲ್ಲ. ಆತರ ಸಂಗೀತ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು.
0: ಹೌದ್ ಮೇಡಮ್, ಅದೇನು ಹೇಳ್ತಾರಲ್ಲ, ಎಷ್ಟೇ ಮನಸ್ಸಿ ನೋವಾದ್ರೂ ಕೂಡ ಒಂದು ಕ್ಷಣ ಒಂದು ಸಂಗೀತದ ಒಂದು ಲೈನ್
1: ಒಂದು ಕಲ್ಲು ಮನಸ್ಸನ್ನ ಕೂಡ ಕರಗಿಸುವಂತ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಅಂತಾನೆ ಹೇಳ್ಬೋದು.
0: ನಿಜವಾಗ್ಲೂ ಹೌದ್ ಮೇಡಮ್. ಎಂತಕ್ಕಂತ ಹೇಳಿದ್ರೆ ಎಷ್ಟೇ ಮನಸ್ಸಿ ಭಾರ ಆದ್ರೂ ಕೂಡ ಒಂದು ಹಾಡು, ಅದು ಯಾವ್ದು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಮ್ಮ ಮನಸ್ಸನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಹಾಡಿಗೆ ಮಾತ್ರ.
1: ಸಂಗೀತದಲ್ಲಿ ಥೆರಪಿ ಕೂಡ ಬಂದಿದೆ. ಎಷ್ಟೋ ಎಷ್ಟೋ ಮಾನಸಿಕ ಕಾಯಿಲೆ ಇರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಸಂಗೀತ ಒಂದು ದಿವ್ಯೌಷಧ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಸಂಗೀತ ಥೆರಪಿ ಕೂಡ ಇದೆ, ಅದ್ರ ಮೂಲಕ ಚಿಕಿತ್ಸೆನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅನ್ನೋದು ಗೊತ್ತಾಗುತ್ತೆ.
0: ಈಗ ಸಂಗೀತ ಕಲಿಬೇಕಂತ ಒಂದಿಷ್ಟು ಜನರಿಗೆ ಆಸೆ ಇರುತ್ತೆ, ಈಗ ನಂಗೂ ಕೂಡ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ಈಗ ಸಂಗೀತ ಕಲಿಯುವವರಿಗೆ, ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಕಿವಿ ಮಾತು
1: ಹೇಳೋದಾದ್ರೆ, ಈಗ ನಾವು ಹಿಂದೆ ಇರುವಾಗ ಅಂದ್ರೆ ನಾವು ಕಾಲೇಜಿನ ದಿನಗಳಲ್ಲಿ ಇರುವಾಗ ವೇದಿಕೆಗಳು ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ಕಿಂತ ನಾವು ಈಗ ಕಾಲೇಜಿನ ದಿನಗಳು ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇದ್ವಿ, ನಮ್ಗೂ ಒಂದು ವೇದಿಕೆ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯನೂ ಇರುತ್ತೆ, ವೇದಿಕೆನು ಸಿಗ್ತಾ ಇರ್ಲಿಲ್ಲ, ತುಂಬಾ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಕರೋಕೆಗಳು ಬಂದ ನಂತರ ಅವಕಾಶಗಳು ತುಂಬಾ ಇದೆ. ಎಷ್ಟೋ ಜನರಿಗೆ ಈಗ ಹವ್ಯಾಸವಾಗಿ ಹಾಡ್ತಾ ಇರೋರಿಗೆ ಅಥವಾ ಹೀಗೆ ನಾನು ನನ್ ಮನ್ಸಿಗೆ ಖುಷಿ ಕೊಟ್ಟು ನಾನು ಹಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾರೆ. ಸೊ ಅಂತವರಿಗೂ ಕೂಡ ಈಗ ವೇದಿಕೆ ಇದೆ. ಸೊ ವೇದಿಕೆಗಳು ಇದೆ ಅನ್ನೋದ್ರ ಮೇಲೆ ಆ ವೇದಿಕೆಯಲ್ಲಿ ಅವಕಾಶಗಳು ತುಂಬಾ ಇದೆ, ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವರಿಗೆ ಅಷ್ಟು ಒಳ್ಳೆ ಸಂಗೀತ ಪ್ರತಿಭೆ ಇದೆ, ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಅವ್ರಿಗೆ ವೇದಿಕೆ ಹತ್ತಲಿಕ್ಕೆ ಒಂದು ಭಯ ಇರುತ್ತೆ. ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತುವಾಗ ತುಂಬಾ ಭಯ ಇರುತ್ತಿತ್ತಲ್ವಾ, ಹಾಗೆ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ. ಸೊ ಆ ಭಯನ ಬಿಟ್ಬಿಡಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಡನ್ನ ಕೇಳಿ. ಒಬ್ಬ ಸಂಗೀತಗಾರನಿಗೆ ತಾನು ಹಾಡೋದಕ್ಕಿಂತ ಹೆಚ್ಚಾಗಿ ಕೇಳ್ಬೇಕಂತೆ ಆ ಹಾಡನ್ನ. ಹಾಗಾಗಿ ನೀವು ಜಾಸ್ತಿ ಕೇಳಿದಷ್ಟು ಆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ನಿಮ್ಗೆ ವೇದಿಕೆಯಲ್ಲಿ ಎಲ್ಲಿ ಅವಕಾಶ ಸಿಗುತ್ತೆ ಆ ವೇದಿಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಂದು ಹಂತಕ್ಕೆ ತಲುಪಬಹುದು. ಸೊ ನಾನು ಒಂದು ವೇದಿಕೆಯಲ್ಲಿ ಹಾಡಬಲ್ಲೆ ಅನ್ನೋ ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಸೊ ಹಾಡಿ, ನಿಮ್ ಮನ್ಸಿಗೆ ಖುಷಿ ಕೊಡುತ್ತಾ ಹಾಡಿ, ಖಂಡಿತ ವೇದಿಕೆಗಳನ್ನ ಉಪಯೋಗಿಸ್ಕೊಳ್ಳಿ. ಎಷ್ಟೋ ಸ್ಪರ್ಧೆಗಳಾಗತ್ತೆ, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಚೆನ್ನಾಗಿ ಅಭ್ಯಾಸ ಮಾಡಿ ವೇದಿಕೆಯನ್ನು ಬಳಸ್ಕೊಳ್ಳಿ ಅಂತ ಅಷ್ಟೇ.
0: ಇದೊಂದು ಸಲಹೆ ನಿಮ್ಮಿಂದ ಸಿಕ್ಕಿದೆ ಆಯ್ತಾ ಮೇಡಮ್. ಈಗ ನನ್ಗೆ ಅನ್ಸುತ್ತೆ ಆಯ್ತಾ, ಈಗ ನೀವು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರ, ನಂದು ಒಂದು ಸಣ್ಣ ಒಂದು ಸಮಸ್ಯೆ ಈಗ ನನ್ನ ಕಾಣ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ನನಗೂ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇದೆ. ಯಾಕಂತ ಹೇಳಿದ್ರೆ ಕಲಿಬೇಕನ್ನುವ ಆಸೆ ಇದೆ, ಮನಸ್ಸಿದೆ, ಮತ್ತೆ ಸಂಗೀತ ಹಾಡ್ಬಲ್ಲೆ, ಆದ್ರೆ ಸರಿಯಾಗಿ ಹಾಡ್ಲಿಕ್ಕೆ ಬರ್ತಾ ಇಲ್ಲ, ಏನೋ ಇನ್ನೂ ಕಲಿಬೇಕಂತ ಒಂದು ಮನಸ್ಸಿದೆ. ಯಾಕಂತ ಹೇಳಿದ್ರೆ ಕಲಿಬೇಕಂದ್ರೆ ನಂಗೆ ಹಣ ಬೇಕು, ಹಣ ಕೊಟ್ಟು ಕಲಿಯುವಂತ ಒಂದು ಮನಸ್ಸು ನನ್ನ ಹತ್ರ ಧೈರ್ಯ ಇಲ್ಲ. ಬಟ್ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಲಿಬೇಕು, ನನ್ಗೆ ಆಸಕ್ತಿ ಇದೆ ಅಂತ ಒಂದು ಮನಸ್ಸಿದೆ, ಆದ್ರೆ ನನಗೆ ಹಣ ಕೊಟ್ಟು ಕಲೀಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅಂತದೊಂದು ಅಂತ ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಯುವುದಕ್ಕೆ ಆಸಕ್ತಿ ಇದ್ರೆ ಅವಕಾಶ ಇದೆಯಾ?
1: ಖಂಡಿತವಾಗಿಯೂ, ಖಂಡಿತ ಅವಕಾಶ ಇದೆ. ಬಡ ವಿದ್ಯಾರ್ಥಿಗಳು ಅಂದ್ರೆ ಅವರಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದು ಬೇರೇನು ವಿಷಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರಬೇಕು. ಈಗ ಎಷ್ಟೋ ಕ್ಲಾಸ್ಗಳಾಗುತ್ತೆ, ಎಷ್ಟೋ ತರಗತಿಗಳಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋರ ಸಂಖ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಈ ಕರೋಕೆ ಬಂದ ನಂತರ. ಸೊ ಕೆಲವರು ಬರ್ತಾರೆ ಒಂದ್ ವಾರ, ಆಮೇಲೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುತ್ತೆ. ಈ ತರ ಆಗ್ಬಾರ್ದು. ಸಂಗೀತ ಕಲಿಬೇಕು ಅಂತ ಒಂದ್ಸಲ ನೀವು ಅನ್ಕೊಂಡ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಖಂಡಿತ ಅಂತ ವಿದ್ಯಾರ್ಥಿಗಳಿದ್ರೆ ನಾನು ಖಂಡಿತ ಸಂಗೀತ ಅಭ್ಯಾಸ ಮಾಡಿಸ್ತೇನೆ. ಸೊ ನನ್ಗೆ ಎಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಸಂಗೀತದ ಅಭ್ಯಾಸವನ್ನ ಕೊಡ್ಲಿಕ್ಕೆ ಅವರಿಗೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು.
0: ಈ ಮಾತು ಯಾಕೆ ಹೇಳ್ತೆ ಅಂತ ಹೇಳಿದ್ರೆ ಮೇಡಮ್, ತಪ್ಪು ತಿಳ್ಕೊಳ್ಬೇಡಿ, ಒಂದಿಷ್ಟು ವಿದ್ಯಾರ್ಥಿಗಳು ಒಂದ್ ಮೂರ್ನಾಲ್ಕು ಜನ ನನ್ನ ಹತ್ರ ಏನು ಕೇಳಿದ್ರೆ ಆಯ್ತಾ, ನನಗೆ ಸಂಗೀತ ಕಲಿಬೇಕಂತ ಆಸಕ್ತಿ ಇದೆ, ಆದ್ರೆ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನಾನು ಹೇಳಿದೆ ನಿಮ್ಗೆ ಅವಕಾಶ ಕಲ್ಪಿಸಿ ಕೊಡುವಂತ ಕೆಲಸ ನಂದು ಅಂತ ಹೇಳಿದೆ. ಆದ್ರೆ ಮುಂದೆ ಅವ್ರ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳಿಂದಾಗಿ ಅವ್ರ ಹಿಂದೆ ಉಳ್ಕೊಂಡಿದ್ದಾರೆ ಆಯ್ತಾ. ಬಟ್ ತುಂಬಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ ನಮ್ಮ ಸುತ್ತಮುತ್ತಲು. ಈಗ ನೀವು ಹೇಳಿದ್ರೆ ಕಲಿಬೇಕನ್ನುವ ಆಸಕ್ತಿ ಇದ್ದರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಖಂಡಿತ. ಯಾಕಂತ ಹೇಳಿದ್ರೆ ಸಂಗೀತ ಆಗ್ಲಿ ಅಥವಾ ವಿದ್ಯೆ ಆಗ್ಲಿ ಅದರಲ್ಲಿ ನಾವು ಇನ್ನೊಬ್ಬರಿಗೆ ದಾರಿ ಎರೆಯುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಮೇಡಮ್.
1: ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಅಥವಾ ನಮ್ಮಲ್ಲಿ ಏನು ಒಂದಿಷ್ಟು ವಿಚಾರಗಳು ಗೊತ್ತಿದೆಯೋ, ಸೊ ಅವರಿಗೆ ನಾವು ಅದನ್ನ ಹೇಳಿ ಕೊಡುದ್ರಲ್ಲಿ ಅದು ದೊಡ್ಡ ಕೆಲಸನೇ ಅಂತಾನೆ ಹೇಳ್ಬೋದು. ಬಹಳಷ್ಟು ಒಂದು ಪುಣ್ಯದ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪರಿಪೂರ್ಣರಲ್ಲ, ಆದ್ರೂ ಕೂಡ ಏನು ನಮ್ಗೆ ತಿಳಿದ ಮಟ್ಟಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಸಂಗೀತದ ವಿದ್ಯೆಯನ್ನ ಸ್ವಲ್ಪನಾದ್ರೂ ನಾವು ಕೊಡ್ತಾ ಇದ್ರೆ, ಸೊ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಮೇನ್ ಆಗಿ ಅವರಿಗೆ ಆಸಕ್ತಿ ಬೇಕು ಖಂಡಿತವಾಗಿ. ಸಂಗೀತದಲ್ಲಿ ಮುಖ್ಯವಾಗಿ ಸಹನೆ, ತಾಳ್ಮೆ ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಗೀತೆನ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಚರಣನು ಪಲ್ಲವಿನೂ ಯಾವುದೇ ಒಂದು ಹಾಡ್ಬೇಕಾದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ಸೊ ನಾವು ಗಮನವಿಟ್ಟು ತುಂಬಾ ನಾವು ಕಲ್ತ್ರೆ ಖಂಡಿತವಾಗಿ ಅವರು ಕೂಡ ಮುಂದೆ ಬರ್ತಾರೆ, ಅವ್ರಿಗೂ ಕೂಡ ವೇದಿಕೆ ಸಿಗುತ್ತೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ತೀನಿ.
0: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂತ ಹೇಳಿದ್ರೆ ಇಂಥದೊಂದು ಒಂದ್ ಒಳ್ಳೆ ಮನಸ್ಸು ನಿಮ್ಗಿದೆಯಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈಗ ವಿದ್ಯಾಶ್ರೀ ಆಚಾರ್ಯ ಅವರಿಗೆ ಸಂಗೀತದ ಒಟ್ಟಿಗೆ ಬೇರೆ ಏನಾದ್ರೂ ಹವ್ಯಾಸಗಳಿತ್ತ? ಯಾಕಂತ ಹೇಳಿದ್ರೆ ನೀವು ಹಾಡುಗಾರರ ಸಂಗೀತ ಕ್ಲಾಸ್ ಇದೆ, ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ, ಇದ್ರ ನಡುವೆ ಬೇರೆ ಏನಾದ್ರೂ ಹವ್ಯಾಸ ಬರೆಯುವಂತದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಬೇರೆ ಇನ್ನೇನು ಹವ್ಯಾಸಗಳಿತ್ತ?
1: ನಾನಂದ್ರೆ ಹಿನ್ನೆಲೆ ಧ್ವನಿ ಕಲಾವಿದೆಯಾಗಿ ಕೂಡ ಮಾಡ್ತೇನೆ. ಯಾಕಂದ್ರೆ ಮಾಧ್ಯಮ ಕ್ಷೇತ್ರ ಆಗಿದ್ರಿಂದ ನನ್ಗೆ ಒಂದೇ ಫೀಲ್ಡ್ ಅಂತೇಳಿ ನಾನು ಸೆಟ್ ಆಗ್ಲಿಲ್ಲ. ಎಲ್ಲಾ ಕಡೆ ಆದಷ್ಟು ನಾನು ಏನ್ ಆಸಕ್ತಿ ಇದೆಯೋ ಅದು ಯಾವ್ದು ಸಮಯ ಸಿಗುತ್ತೋ ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ನಾನಂದ್ರೆ ಕಾಲೇಜ್ ಮುಗಿದ ನಂತರ ನಾನು ಆರು ಏಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ನಾನು ಹಿನ್ನೆಲೆ ಧ್ವನಿ ಕೂಡ ಕೊಡ್ತಾ ಇದ್ದೆ. ಅಂದ್ರೆ ಬೇರೆ ಬೇರೆ ಜಾಹೀರಾತುಗಳಿಗಿರ್ಬೋದು ಅಥವಾ ಸ್ಟೋರೀಸ್ ಗಳಿಗೆ ಕತೆ, ಸೊ ಈ ತರ ಬೇರೆ ಬೇರೆ ಕತೆಗಳಿಗೂ ಕೂಡ ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ದೇನೆ, ಲೇಖನಗಳಿಗೂ ಕೂಡ ಕೊಟ್ಟಿದ್ದೇನೆ. ಹಾಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ಕೆಲವೊಂದು ನಿರ್ದೇಶನ ವಿಭಾಗದಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಶಾರ್ಟ್ ಮೂವೀಸ್ಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಸೊ ಅದು ಬೆಂಗಳೂರಲ್ಲಿ ಕೂಡ ಒಂದು ಕಿರುಚಿತ್ರ ಆಗಿತ್ತು. ಆ ಕಿರುಚಿತ್ರಕ್ಕೆ ಸಂಗೀತ ನಿರ್ದೇಶನದ ಜೊತೆಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಸಿನಿಮಾದಲ್ಲಿ ಸಿನಿಮಾ ವರ್ಕ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಸೊ ಹಾಗಾಗಿ ಅವಕಾಶಗಳು ಇತ್ತು, ಬಟ್ ನನಗೆ ಅವಕಾಶ ಸಿಗುವಷ್ಟರಲ್ಲಿ ನಾನು ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದ್ದೆ. ಹಾಗಾಗಿ ನನಗೆ ಅಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಯ್ತು. ಸೊ ಬೆಂಗಳೂರಲ್ಲಿ ಕೂಡ ನಾನು ಅಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ.
0: ಒಂದು ಅದ್ಭುತ ಪ್ರತಿಭೆ ನೀವೀಗ, ಯಾಕಂತ ಹೇಳಿದ್ರೆ ತುಂಬಾ ಪ್ರತಿಭೆಗಳು ನಿಮ್ಮ ಹತ್ರ ಇದೆ. ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂತ ಹೇಳಿದ್ರೆ ನಾನು ಕೇವಲ ಸಂಗೀತ ಒಂದೇ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹವ್ಯಾಸಗಳು ಮಾಡಿದಂತ ಕೆಲಸಗಳು ತುಂಬಾ ಇದೆ ಆಯ್ತಾ. ಹಾಗೆ ನಿಮ್ಗೀಗ ಅಂದ್ರೆ ಮುಂದಿನ ಗುರಿ ಮತ್ತೆ ಕನಸು ಏನಾದ್ರೂ ಇರ್ತಾ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರತ್ತೆ, ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತ ಇರುತ್ತೆ, ಮತ್ತೆ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾ. ಅಂತ ಕನಸು ಮತ್ತು ಗುರಿ ಏನಾದ್ರೂ ನೀವ್ ಇಟ್ಕೊಂಡಿರಿಯಾ?
1: ಕನಸು ಅಂತ ಹೇಳಿದ್ರೆ ಇದೆ, ನಾನು ಸಂಗೀತವೇ ನನ್ಗೆ ಕನಸು. ಸೊ ಇದೇ ನಾನು ಒಬ್ಬ ಓರ್ವ ಹಿನ್ನೆಲೆ ಗಾಯಕಿಯಾಗಿ ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಕನಸಿದೆ. ಹಾಗಾಗಿ ನಂದು ಇದೇ ಪಯಣ ನಾನು ಮುಂದುವರಿಸ್ತಾನೆ ಇದ್ದೇನೆ ಸಂಗೀತ ಕ್ಷೇತ್ರದಲ್ಲಿ. ಹಾಗಾಗಿ ನನ್ಗೆ ಇದರಲ್ಲೇ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಿನ್ನೆಲೆ ಧ್ವನಿ ಹಾಗೆ ಸಂಗೀತ ಇದೆರಡರಲ್ಲೂ ಕೂಡ ನಾನು ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಹಾಗಾಗಿ ಸೊ ನಾನು ಏನ್ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ, ಸಿನಿಮಾದ ಕೆಲಸ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಏನ್ ಮಾಡ್ತಾ ಇದ್ದೇನೆ, ಸೊ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದೆ. ಹಾಗೆ ಡಬ್ಬಿಂಗ್ ಕೂಡ ಮಾಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಬೇಕು ಇನ್ನೇನಾಗತ್ತೆ ಅಂತ. ವಾಯ್ಸ್ ಓವರ್ ಆಲ್ರೆಡಿ ಕೊಡ್ತಾ ಇದ್ದೆ, ಇನ್ನು ವಾಯ್ಸ್ ಡಬ್ಬಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಖಂಡಿತ ಅದರಲ್ಲಿಯೂ ಕೂಡ ಮುಂದುವರೆದ್ರೆ ಮಾಡೇ ಮಾಡ್ತೇನೆ ಅಂತ.
0: ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಕೂಡ ಆಯ್ತಾಯ್ತಾ, ಯಾಕಂತ ಹೇಳಿದ್ರೆ ಒಬ್ಬ ಸಂಗೀತಗಾರ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನನಗ್ ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ಒಂದಿಷ್ಟು ಸಂಗೀತಗಾರರು ಇದ್ರೆ ಆಯ್ತಾ, ಅವರೆಲ್ಲ ಎಲೆ ಮೊರೆಯ ಕಾಯಿ ಅಂತಿದ್ರೆ ತುಂಬಾ ಪ್ರತಿಭೆಗಳಿದೆ ಆಯ್ತಾ, ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವಂತ ಚಿಕ್ಕ ಪ್ರಯತ್ನ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ನಡೀತಾ ಇದೆ. ಇವತ್ತು ನೀವು ಒಂದಿಷ್ಟು ಕನಸುಗಳ ಗುರಿಗಳ ಬಗ್ಗೆ ಹೇಳಿದ್ರೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ನೆರವೇರ್ಲಿ, ನಿಮ್ಮೆಲ್ಲ ಕನಸುಗಳ ಜೊತೆಗೆ ನೀವು ಅನ್ಕೊಂಡ ಗುರಿಯನ್ನ ತಲುಪಲಿ, ಅದಕ್ಕೆ ದೇವರ ಸಹಾಯ ಸಹಕಾರ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ಹೊತ್ತು ನನ್ನೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.
0: ಕೇಳುಗರೆ, ಇಷ್ಟು ಹೊತ್ತು ಹಾಡುಗಾರ್ತಿ ವಿದ್ಯಾಶ್ರೀ ಆಚಾರ್ಯ ಕೋಟೇಶ್ವರ ಅವರೊಟ್ಟಿಗೆ ಮಾತುಕತೆ ಕೇಳ್ರಿ ಅಲ್ದ? ಹಂಗಾರೆ ನಾನು ಹೋಯ್ ಬತ್ತೆ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ನ್ಯೂಕೇಂದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಡ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನದೇ ಮಾತಾಡ್ದೆ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವು ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂತದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ, ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ, ಹುಷಾರಿದ್ರಿಯಾ?
1: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಅದಂದ್ರೆ ಭಾರಿ ಚಂದ. ನನ್ನ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
0: ನಿಮ್ ಬಗ್ಗೆ ಹೇಳಿಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರತ್ತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಅಂದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕ್ಕಂತಿಲ್ಲ, ನಾವು ಮನಸ್ಸು
1: ಮಾಡ್ಕಷ್ಟೆ,
0: ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಮ್ ಮನಸ್ಸು ಮಾಡ್ಬೇಕು
1: ನಂಗೆ ಅಂತ ಹೇಳಿ ನಾನು ಒಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಬಕ್ಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೇವೆ. ಯಾವಾಗ ಅದ ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
0: ಕಾಳಜಿ,
1: ಹಾ, ಅದು ಕಮ್ಮಿ ಆತ ಹೋತ್. ಒಮ್ಮೆ ನಾವು, ನಂಗೆ ಅನ್ಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡ್ಕ, ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೀತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದಕ್ಕೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
0: ಅಲ್ಲ,
1: ನನ್ನ ಫೀಲಿಂಗ್ಸ್,
0: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗ್ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆತ್. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತೆ ಎಷ್ಟು ಚಂದ ಅಲ್ಲ ಮರೀತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
1: ಖಂಡಿತ.
0: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಳಿಕೆ ಕುಂದಾಪುರ ಕನ್ನಡ ಕೇಂದ್ರ ಅಬ್ಯ ಒಂದು ಎಂಕ್ಲೆಗ್ ಅಪ್ಪುಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
1: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದೋ, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದೋ. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತೂ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದು ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದು ರೀತಿಯಲ್ಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ ಅಂತ. ನಮ್ದು ಇಲ್ಲಿದ್ದು ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನಾನು ನಿಮ್ಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ಒಂದು ತಿಂಗಳನೋ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದ್ರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ, ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ, ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೂ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ, ಹಂಗಾರೆ ಏನೋ ಒಂದ್ ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿ ಇಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ಏನಂತ ಕಿದನಲ್ಲ ಹಾಕಿ, ಅಲ್ಲ ನೀವು ಹೇಳಿರಿ ಅಲ್ಲ ಅರ್ಧಿಡ ಅಂದೇಳಿ. ಅಯ್ಯೋ ಮರೈತಿ, ಕುಂದಾಪುರ ಕನ್ನಡ ಅರ್ಧಿಡ ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
0: ಮಾಯಿ ನಿಮ್ಮನ್ನ ಅರಿತಿದ್ದೀರಿ
1: ಮಿಕ್ಸಿ ಅಲ್ಲ. ಸೊ ಏನಂದ್ರೆ, ಹಿಂಗೆ ಸುಮಾರಾಯ್ತು. ಅಂದ್ರೆ ಎಲ್ಲ ಅಂತಂದ್ರೆ ನಾವ್ ಈ ಈವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ ಅದು ಮಾತಾಡೋ ಶೈಲಿಯು ಕೂಡ ಅದೇನಂದ್ರೆ ನಮ್ ದೇವ್ರನೆ ಅರ್ಥ ಆತಿಲ್ಲ, ಅವ್ರು ಇದ್ರ ಹೇಳುವ ಹಂಗೂ ಇಲ್ಲ. ನಾನ್ ಅದನ್ನ ಅರ್ಧಂಬರ್ಧ ಕೇಳ್ಕೊಂಡ್ ಗಿರೀಶ್ ಐ ಮೀನ್ ನನ್ನ ಹಸ್ಬೆಂಡ್ ಹತ್ರ ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದ್ ಬೇರೇನೂ ಆಯ್ತು. ಇದು ನಂಗೆ
0: ಗಮ್ಮತ್
1: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೇನೆ ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
0: ಈಗ ನಿಮ್ಮ ಮಗ ಹತ್ತ ಕುಂದಾಪುರ ಕನ್ನಡ?
1: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥತ್ತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ ಬಿಡ ಅವ್ನಿಗೆ. ನಾನು ಅದನ್ನ ಹೇಳು, ನೀನ್ ಎಂತದಾರು ಮಾತಾಡ, ಅದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀನ್ ಕುಂದಾಪುರ ಕನ್ನಡ ಮಾತಾಡೋ, ಮಂಗ್ಳೂರ್ ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡೋ, ಅಂದ್ರೆ ಬೆಂಗ್ಳೂರ್ ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನೊಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗೆ ಒಂದು ಮಾಡ್ಬೇಡ ಅಂತ ಹೇಳಿ
0: ಅದನ್ನ.
1: ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನೇ ಹೇಳೋದು, ನಮ್ ಕನ್ನಡ ತುಂಬಾ ಚಂದ, ನೀವ್ ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗ್ಳೂರ್ ಮಾತಾಡಿ, ಮಂಗ್ಳೂರ್ ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು ಕೇಮ್ಕು ಖುಷಿ. ಅದು ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಯಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
0: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
1: ಎಕ್ಸಾಕ್ಟ್ಲಿ
0: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
1: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
0: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಆಗಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾಗ್ತ, ಸೊ ಅದ್ರಲ್ಲಿ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
1: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರೂ ಹೋಗಿ ಏನಾದ್ರೂ ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತಿಗು ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂಥದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂಥ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂಥದ್ದು, ಅಲ್ಲಿ ಉಪಸ್ಥಿತಿ, ಏನಾದರೂ ಅವರು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ಮಾಡುವಂಥದ್ದು, ಇಷ್ಟು ನಾನು ಮಾಡ್ಕೊಂಡು
0: ಭಾರಿ ಖುಷಿಯಲ್ಲಿ ಅಷ್ಟೇ.
1: ಹಾಂ, ಅದು ಖುಷಿಯಲ್ಲಿ ಆ್ಯಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತೋ, ದಟ್ ಇಸ್ ವೆರಿ ಇಂಪಾರ್ಟೆಂಟ್.
0: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸ ಕೇಳಿದ್ರೆ ಟೈಮ್ ಗೀಮಲ್ಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೆ ಗಂಡ ಕಾಯ್ತಾರ ಮಾಯ್ ಬೈತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ, ಯೂಶ್ವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ, ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯ್ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ ಗಳಿಗೆಲ್ಲ ಒಳಗ ಇತ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಗ್ ಕಂಡ್ರೆ ಅಕ್ಷತ ಗಿರೀಶ್ ಐತಾಳ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟ ಕಳೆದ್ರು ಅಲ್ಲೂ ಇದ್ರು. ಅಲ್ದ ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
1: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ಬರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯಿತಾ. ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೇ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋಗುತ್ತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ ಇಲ್ಲ ಫಾರಿನಿಗೆ ಹೋಯ್ಕೋ ಇಲ್ಲ ಊರಿಗೆ ಬಿಟ್ಟೆ ಎಲ್ಲೋ ಹೋಯ್ಕಂತಾದರೆ ಬೆಳಿಗ್ಗೆ ರಾತ್ರಿ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವರನ್ನು ಏಪಿಸಿ ಅವ್ರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸುವಳು ನಾನೇ.
0: ಕರೆಕ್ಟ್.
1: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದೊಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಾಗಂತ ಇದ್ದೆ. ನಾನು ಅದನ್ನು ತುಂಬಾ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಬಿಡ್ತೋ ಕಾಣಿ. ಒಂದು ಇದಿದೆ ಏನಂದ್ರೆ, ಒಂದ್ ಸಲಕ್ಕೆ ನಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತೋ. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನಸು ಕಾಮಕ್ಕೆ ಶುರು ಮಾಡ್ತೋ. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತೋ ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮ್ಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರು ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೂ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ್, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನು ನಾವು ಸ್ಟಾಪ್ ಮಾಡುವ. ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನಿಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೆ. ಬಚ್ಚ ಎಲ್ಲಿದ್ರೂ ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೆ.
0: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಗಿಬಿಡುತ್ತೆ.
1: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ. ಅದು ತನ್ನಷ್ಟೇ, ಅದು ಬೇರೆಯವ್ರು ಮಾಡೋದಲ್ಲ, ಬೇರೆಯವ್ರು ಯಾರು ಮಾಡೋದಲ್ಲ, ನಮಗೆ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಿಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನು ತುಂಬ ಪ್ರೌಢ್ಯ ಹೇಳ್ಕಂತರು, ಅಯ್ಯೋ ನನ್ನ ಮಗಂಗೆ ಗೊತ್ತಿತ್ತು, ಅವ್ನ ಮಗ 1ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಚಿಲ್ಡ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೆ ಬಿಡು ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳೋದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲ, ChatGPT ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲರೂ ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದ ಸಣ್ಣ ಮಕ್ಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ,
0: ನಂಗೆ ಎಲ್ಲ
1: ಗೊತ್ತಿತ್ತು. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದೋ ಮಕ್ಕಳಿಗೂ ಹೆದರುತ್ತಿದ್ದೋ. ಸೇ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗೆ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದೋ, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದೋ. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು, ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಇತ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡಕ್ಕೆ
0: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡ್ ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆ ಕೆಂಬತಿ ಗೊತ್ತ, ನೀವು ಲೈಕ್ ಓದ್ರಿ ಅಂತ, ಲೈಕ್ ಓದ್ರ ಶಾಲೆ ಶಾಲೆಗೆ 20 ಲೈಕ್ ಓದ್ರೆ ಇದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
1: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಹಾಕ್ತಾಗ್ಲಿ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು. ಈಗ ಇವ್ರು ನಮ್ಮ ಮಣಿಕಾಂತ ಸರಿದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬ ಕೆಲವೊಮ್ಮೆ ಇವ್ರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರಿದು ಬಾಟಮ್ ಐಟಮ್ ಅಂಥದ್ದೆಲ್ಲ ಇದು, ಅಂದರೆ ನನಗೆ ನನ್ನ ಕಮ್ಯುನಿಕೇಷನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬ ಹೆವಿ ಆಗಿ ಅದನ್ನು ಒಂದು ವಿಷಯವನ್ನ ಇಳ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕ್ಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡುವ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಅದು ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
0: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಹಿಡ್ಕೊಂಡು ಇಡೀ ದಿನ
1: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದು ನಿಮ್ ಕೈಯಲ್ಲಿ ಇರತ್ತೆ.
0: ನನ್ಗೆ ಸುಮಾರು ಸಲ ಆಸೆ ಹಬ್ಬದಿತ್ತು. ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದ್ದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆಗೋತ ಇಚ್ಚಿಗೋತ ಹೆಡ್ಲೈನ್ ಅಂತ ಇತ್ತು, ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತು, ಹಿಂದೂ ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳೆ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
1: ಇದ್ರೆ
0: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು, ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಹಿಡ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಾಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
1: ನಮ್ಗೂ ಆ ಸೌಭಾಗ್ಯ ಇಲ್ಲ, ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ ಒಂದ್ ಗಂಟೆ ಹೊತ್ತು ಅಥವಾ ಒಂದು ದಿವಸ ಇಡಿ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
0: ನಿಜ ಇಲ್ಲ.
1: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
0: ಕರೆಕ್ಟ್.
1: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕ ಅಂತ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡುಕಕ್ಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
0: ಎಕ್ಸಾಕ್ಟ್ಲಿ.
1: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಓದಿತ ಮಾರೈತಿ ಅವಳ ಮನೆ ಕತಿ ಗೊತ್ತಿತ್ತ ನಿಂಗೆ, ಇವಳ ಮನೆ ಕತಿ ಗೊತ್ತಿತ್ತ ಮಾರೈತಿ.
0: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತೋ, ಇದು ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ ಏ ಗೊತ್ತಿತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
1: ಸೊ ನಾ ಹೇಳುದಿನಿ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳುದು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು 1 ಗಂಟೆ ಮಾಡೋದನ್ನ 1/2 ಗಂಟೆ ಮಾಡಿ, ಉಳಿದ 1/2 ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡೋ ಕೆಟ್ಕಣೆ, ಅವಾಗ ನಿಮ್ಗೆ 100% ನಿಮ್ಮ ಹತ್ರ ಟೈಮ್ ಸಿಗುತ್ತೆ. ನೀವು ಆ 1/2 ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋಕ್ ಆಗ್ತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ, ಚೂರು ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನು ಡೈಲಿ ಹೋಗ್ತವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗದಿದ್ರು ಸಮೇತ ನಿಮ್ಮಲ್ಲೇ ಅಂದರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದರೆ ನಮಗೆ ಅದನ್ನು ನೀವು ಮ್ಯಾನೇಜ್ ಮಾಡ್ಕೊಂಬಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ನೆನಪಿತ್ತೋ ಇಲ್ಲ, ನಾವು ಪಿ ಯು ಸಿಯಲ್ಲೆಲ್ಲ ಓದೋದು ನೆನಪಿತ್ತು ನನಗೆ, ನೀವು ಎರಡನ್ನೋ ಕೆಲಸವನ್ನು ಒಟ್ಟಿಗೆ ಹೆಂಗೆ ಮರ್ಜ್ ಮಾಡ್ತೀರಿ ಅಂತ ಹೇಳಿ. ಯಾವ್ಯಾವ ಕೆಲಸವನ್ನು ಮಾಡ್ಬೋದು, ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ, ಈ ಒಂದು ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಾಗೆ ಅಂದರೆ ನೀವು ಎಲ್ಲೆಲ್ಲಿ ನಿಮಗೆ ಸಮಯವನ್ನು ಕಮ್ಮಿ ಮಾಡ್ಕೊಳ್ಳಿ. ಈ ಅಡುಗೆ ಮನೆಯಲ್ಲಿ ಮೂರು ಗಂಟೆ ಕೂತ್ಕೊಂಡು ಮಾಡುವ ಅಡುಗೆಯು, ಎರಡು ಗಂಟೆಯಲ್ಲಿ ಮಾಡುವ ಅಡುಗೆಯು, ಒಂದು ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂಥದ್ದು ಒಂದೇ ಟೈಪ್.
0: ಕರೆಕ್ಟ್.
1: ನನ್ನ ದೊಡ್ಡ ಮಗಂಗೆ ಇಡ್ಲಿ ಆಯ್ಕೊ, ನನ್ನ ಸಣ್ಣ ಮಗಂಗೆ ದೋಸೆ ಆಯ್ಕೊ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀವು ತಿನ್ಕೊ ಅಂತ ಹೇಳಿ ಕೂತ್ರಿ ಅಂತಂದರೆ ನೀವು ಅರ್ಧ ಗಂಟೆಲಿ ಹೊರಗೆ ಬರ್ಲಾಗ. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
0: ಕರೆಕ್ಟ್. ನಿಮ್ಮ ಟೈಮನ್ನು ನೀವು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡ್ಕೊ ಅಂತ ಹೇಳ್ಕೊಂಡು.
1: ನಿಮಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ ಒಂದೂವರೆ ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂದೇಳಿ ಯಾವನು ಕೊಡೋನಿಲ್ಲ. ನೀವೇ ತಗೊಳಕ್ಕೆ 24 ಗಂಟೆ ಒಳಗೆ ನೀವೇನಾರು ಒಂದು ಮ್ಯಾನೇಜ್ ಮಾಡ್ಕೊಳಕ್. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು. ನಂಗೆ ಯಾರು ರಗಳೆ ಕೊಡೋಕ್ಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕ್ಕಿಲ್ಲ, ನಾ ಎಂತ ಸಹ ಮಾಡ್ಲಕ್ಕ 1 ಗಂಟೆ. ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ, ಕೇಳ್ದಿರೋ ಅಡ್ಡಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ ಎಂತ ಬೇಕಾದ್ರೂ ಮಾಡ್ಲಕ್ಕ, 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನನಗೆ ನಾನು ಅಕ್ಷತ ಹೇಳಲಕ್ಕ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಆವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡು ಕಾಯ್ತಾ.
0: ಕರೆಕ್ಟ್. ಈಗ ಅಕ್ಷತ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತಾ, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ. ಅದಲ್ಲ ಹೆಂಗ ಈಗ ಹೋಟ್ಲ್ ಇದ್ ಅಡುಗೆ ಮನೆ ಅಡುಗೆ ಊಟ ಹೆಂಗೆ, ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು.
1: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂಥದ್ ಸತ್ಯ ವಿಷಯ.
0: ಓಕೆ.
1: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
0: ಯಾಕಂದ್ರೆ ಯೂಶ್ವಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
1: ಎಕ್ಸಾಕ್ಟ್ಲಿ. ಅದನ್ನೊಂದು ನಾನು ಯಾವತ್ತು ಕೇಳ್ತಾ ಇರ್ತೆ, ನಿಂಗೆ ಏನು ಮರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ. ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತೀಗ ಒಂದ್ರ ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದೊಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನಗಿನ್ನು ಎಡಿತೆ ಇಲ್ಲ, ನನ್ನ ಮಾಡೋಕ್ಕೆ ಆತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ, ನಮ್ಗೆ ಅಂದರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
0: ಬೇಕು
1: ಸ್ವಲ್ಪ ಜಾಸ್ತಿ
0: ಪ್ರಿಫರ್ ಮಾಡ್ತಾರೆ.
1: ಅಂದರೆ ನಮ್ಮಲ್ಲಿ ಏನಂದರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡಿಗೆ ಸ್ವಲ್ಪ ಖಾರ, ನಮ್ಮನೇಲಿ ಸ್ವಲ್ಪ ಚಪ್ಪೆ. ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ್ಕೊಳ್ಳೋವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ. ಬಟ್ ಓಕೆ, ಅಂದ್ರೆ ಮ್ಯಾನೇಜಲ್ಲ
0: ತಿಂತರ ಸುಮ್ಮನೆ,
1: ನನ್ನ ಬಾಯಿಗೋ ಅಥವಾ ಅಡಿಗೆ ರುಚಿಗೋ ಗೊತ್ತಿಲ್ಲ.
0: ಓಕೆ. ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆಯಾಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊಂಡು ಕೂತ್ರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ಗಳನ್ನ ಫೀಡ್ ಮಾಡ್ತಾ ಇರಕ. ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
1: ಆಕ್ಚುಲಿ ಈ ಪ್ರಶ್ನೆ ಎಲ್ಲರೂ ನಮ್ಮ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ, ಆಫೀಸ್ ಕಡೆಗೂ ಹೋಗ್ತೇನೆ. ಮೊನ್ನೆ ಇತ್ತೀಚೆಗೆನೋ ಹೋಯ್ತು, ನಂಗೆ ಅವ್ರು ಯಾವಾಗಲೂ ತಮಾಷೆ ಮಾಡಿದ್ದು ಗೂಗಲ್ ಮ್ಯಾಪ್ ಹಾಕೊಂಡು ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಆ್ಯಂಡ್ ಆಲ್ಸೋ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗೆ ಮಾಡ್ಕೊ ಹಿಂಗೆ ಮಾಡ್ಕೊ ಅಂದೇಳಿ ಸ್ವಲ್ಪ ತುಂಬ ಗೈಡ್ ಮಾಡಿದಂಥ ಒಬ್ಬ ಪರ್ಸ್ನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡೋದು, ಟಚ್ ವುಡ್, ನನಗೆ ಯಾವುದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇಯ್ನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊತೆ. ಮತ್ತು ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು ಫೋರ್ ಟು ಫೈವ್ ಮಂತ್ಸ್ ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಕ್ಕೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವ್ರು ಇದು ಮಾಡ್ಲಿ, ಕೆಲವೊಮ್ಮೆ ಕೇಂದ್ರ ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿಯೊಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ, ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ, ಆಮೇಲೆ ನಮ್ಮ ಟಿ ವಿ ಅಂತ ಹೇಳೋ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್ ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದು ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮ್ಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರೋ ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾಕೆಂಡ್ರೆ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
0: ವೆರಿ ನೈಸ್. ಓಕೆ,
1: ಇದು ನಮ್ದೊಂದು
0: ಜರ್ನಿ.
1: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು, ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವು ಯಾವಾಗಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗೂ ಯಾರು ಏನಾದ್ರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ಡ್ ನಮ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
0: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ, ಪ್ರೆಸಿಡೆಂಟ್ ಆತಾ ಇದ್ರೆ, ಅದ್ರಲ್ಲಿ ಪ್ರೆಸಿಡೆಂಟ್ ಆತಾ ಇದ್ರೆ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
1: ಕ್ಲಬ್ ಅಲ್ಲಿ,
0: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆದ್ರೆ ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನು ಇಲ್ಲಿ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪು ಕಾತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ, ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
1: ನೀವಕ್ಕೆ ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆ ಸಿ ಐ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾಸ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವುಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರತ್ತಿಗೆ ಬೇಕಾದ್ರೂ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರು ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವರಿಗೆ ಏನು ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಯಾರಿಗಿರತ್ತೆ ಅಂದ್ರೆ ನಿಮ್ಮ ಪಕ್ಕದ ಮನೆಯವರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರುವುದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದ್ದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕೆ ಆಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತಾ, ಇಲ್ಲ ಅವನ ಮನೇಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ, ಅವ ಆ ಫ್ರಸ್ಟ್ರೇಷನಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ, ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತೋ, ಅಯ್ಯೋ ಇವ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೇನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವ್ರೆ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
0: ಎಸ್
1: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವು ಎಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
0: ಅಲ್ಲ. ನಾವು ಸರಿ ಇದ್ರೆ ಸರಿ, ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
1: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
0: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳೆ ಹೇಳ್ತಾರ, ಅಲ್ಲ ಮಾರ ಅದಕ್ಕೆ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಎಲ್ಲ ಆತಿಲ್ಯ, ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೇ ಏನ ಖರ್ಚು ಮಾಡಬೇಡ್ದನ, ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಹೆಂಗೆ?
1: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೇ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
0: ಹೇಳಿ ಹೇಳಿ ಹೇಳಿ.
1: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರ. ನಾನು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನು ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸೋದಂಬ್ರ, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದಿವಸಾಗ್ಲೂ ಒಣಗಿ ಹಾಕ್ತಾರ, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗೆ ಅನ್ಸೋದು ಅವಳಿಗೆ. ಅವ್ರ ಗಂಡ ನನ್ನ ಕರೆದು ಹೇಳೋದಂಬ್ರ, ಅಲ್ಲಿ ಕಾಣಿ ಅವ್ರ ಮನೆ ಎಂತ ಮರ ಹೆಂಗ್ಸಿಗೊಂದು ಕೊಯ್ ಸಮಯ ಇಲ್ಲ, ಹಂಗಾರ ಅಷ್ಟು ಬಟ್ಟೆ ಎಲ್ಲ ಒಣ ಇಲ್ಲ, ಇದು ಕೊಳೆ ಇತ್ತಲ್ಲ, ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡನಂಗೆ 2-3 ದಿವಸ ಕೇಳ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರಿತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಎಂತ ಟೆನ್ಷನ್ ತಗೊಂತ, ಇಲ್ಲ

0: ಇದೆ. ನಾನ್ ಎಣಿಸ್ತಿದ್ದೆ ಅವ್ರ ಮನೆದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ. ನನ್ಗೆ ಇವತ್ತು ನಮ್ಮನೆ ಕಿಟಕಿ ಒರ್ಸಿ ಮೇಲೆ ಗೊತ್ತಾಯ್ತು, ನಮ್ಮನೆ ಕಿಟಕಿ ಕೊಳೆ ಆದ್ದು. ಆ ಕೊಳೆ ಆದ ಕಿಟಕಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗ ಅನಿಸ್ತಿತ್ತು ನಂಗೆ ಅಂದೇಳಿ. ಅಂದ್ರೆ ನೀವು ಹೊರಗಿಂದ ಕೂತ್ ಕಂಡಾಗ ಉಂಟಲ್ಲ, ನಿಮ್ಗೆ ತುಂಬಾ ಅನ್ಸುತ್ತೆ ಅದು ಆ ಸಂಸ್ಥೆಯ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದ್ರೆ. ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000 15,000 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್
1: ಹೌದು
0: ಅಲ್ದಾ? ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾಡ್ರೋ ಪೂರ್ತಿ ಖಾಲಿ ಆಯ್ತು, ನಾವು ಒಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರು ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿ, ಇದರಲ್ಲೇ ಬೇರೆ ಕಲರ್ ಇತ್ತ ಕಮ್ಮ ಅಂದೇಳಿಯೇ ಹೋಗೋರು ನಾವು.
1: ಕರೆಕ್ಟ್
0: ಅಲ್ದಾ? ಸೊ ನಾನು ಹೇಳಿದಂತ ಅಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಲಯನ್ಸ್ ಅಂತ ನಾನು ಹೇಳುದಿಲ್ಲ. ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ, ತುಂಬಾ ತುಂಬಾ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದ್ರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂತಹ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಕ್ ಸಿಗತ್ತ ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಕ್ ಸಿಗತ್ತ. ಸೊ ಇದು ಕಲಿಯುಕ್ ಸಿಗ್ಬೇಕು ಅಂತಂದ್ರೆ, ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೋ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇತ್ತು, ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ಹೊರಗಿನ ಪ್ರಪಂಚಕ್ಕೆ ಬರ್ಕ ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ, ಈಗಿನ ಯುವಕರು ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನ ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ದೇ ಆದಂತ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದ್ರೂ ಒಂದು ಸಿಗುವಂಥದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನಂಗೆ ಒಂದು ಅಷ್ಟಪ್ಪ ಇತ್ತಂದ ಹೇಳಿದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದ ಹೇಳಿ ಹೋಗುವಂಥದ್ದು. ಯಾಕಂದ್ರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ದು ಕೂಡ ತುಂಬಾ ಹಳೆಯ ಸಂಸ್ಥೆ, 37 ಇಯರ್ಸ್ ನ ಇದರಲ್ಲಿ ಇರುವಂತದ್ದು. ಇದರಲ್ಲಿ ಹೆಂಗ ನನ್ನ ನಂಗೆ ಖುಷಿ ಅಂದ್ರೆ ನನ್ನ ಮಾವ ಅಧ್ಯಕ್ಷರಾದಂತ ಸಂಸ್ಥೆ ಇದೆ. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು, ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನ ಕೊಟ್ಟಿದ್ರು. ಅಂದ್ರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರು ಹೆಂಗ ಅಧ್ಯಕ್ಷರಪ್ಪದ ಅಂತ ಹೇಳುತ್ತಿರುತ್ತೋ, ಹಂಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು, ಯಾಕಂದ್ರೆ ನಾವು ಇಮೋಷನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟ್ ಅಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
1: ಕರೆಕ್ಟ್.
0: ಅಂತದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿ ಕೊಟ್ಟಿರು. ಸೊ ಆಗ ನಂಗೆ ಅನ್ಸಿದ್ದು, ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ, ಈಗ ಅಕ್ಷತಂಗೆ ಸಾಧ್ಯ ಆಯ್ತಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ದು ಆನ್ಸ್ ಅಂತ ಇದೆ, ಅಂದ್ರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬಾ ಸ್ಟ್ರಾಂಗ್, ನಾವು ಅದರಲ್ಲಿ ಥ್ರೋಬಾಲ್ ಆಡಕ್ಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು, ನಾವು ಡಿಸ್ಟ್ರಿಕ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ ಅಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ, ನಾವು ಕೂತ್ವ ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ ಅಲ್ಲಿ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಲ್ಲ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
1: ಕರೆಕ್ಟ್.
0: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
1: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ, ನಂಗೆ ನೀವು ಮಂಗಳೂರಿನವರು ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದು ಇರುತ್ತಲ್ಲ, ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶ್ವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ ಅಷ್ಟು.

0: ಬೇಗ ಹಾಪುದು ಅಲ್ಲ, ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೇಲಿ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತಂತ ತುಂಬಾ ಲೈಕ್ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿಯಾದದ್ದು ನೀವು ಒಂದು ಭಾಷೆನ, ನಂಗೆ ಯಾವಾಗ್ಲೂ ಅನ್ಸುದು ನಾವೀಗ ಹೆಚ್ಚಿನರ ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದ್ನ ಕೊಲ್ಲೋದಿಲ್ಲ ನಾನು ಹಿಂಗೆ ಅಂತಿಪ್ಪದಲ್ಲ, ನಾನ್ ನೀರ್ ಎಲ್ಲಿ ಹೋಗಿ ಯಾವ್ದಕ್ ಬೆರ್ಸ್ರು ನಾನು ಬೆರ್ಕಂತೆ.
1: ಖಂಡಿತ
0: ಆ ಊರಿಗೆ ಹೋನ, ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ಬರು
1: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
0: ಕರೆಕ್ಟ್,
1: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಶ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
0: ಎಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ. ಹೌದಲ್ಲ, ನಾವು ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವು ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಬಕೋ ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕೋ ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕೋ ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಆಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದ್ರಲ್ಲೇ ಮಾತಾಡೋ ಕಾತ್ ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ, ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಆಯ್ತಂತ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತಿವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿತ್ತು, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ, ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್, ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಿಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
0: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನ ಇಷ್ಟೊತ್ತಾರೆ ಕೇಂತಲ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತಿರ್ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ
2: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಖರ್ಚು ದುಡ್ಡು ಕೊಡ್ಲಿ.
3: ಅದಲ್ಲ ಮಗ, ನನ್ನ ಹೆಣ್ಣು ಬಿಟ್ಟಿಗೆ ಹೋಯ್ತು ಮಗ.
2: ಈಗ ಅಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿಗೆ ಬೇಕಾದ ತೈಸು ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸು ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
3: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಅಪ್ಪು. ಸರಿಯ ಮಗ.
2: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ.
3: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ಜ್ಯೋತಿಯಲ್ಲಿ ಯಾರಿದ್ರಂತ ಕೇಳಿದ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಾ ಕೇಂತ ಕೂಕಂಗೆ ಎಂತ ಅದು ಅಂತ ಕೇಳಿದ್ರೆ, ನಾವು ಇತಿಹಾಸನ ತಿಳ್ಕೊಳ್ಲೇಬೇಕತ್ತು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂತದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಕ್ಕು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತತ್ವ ಮತ್ ವಾಪಸ್ ಹಳತಿ ಅಂತ ಕಂದ್ಕೇಂಡ್ರೆ, ಅಫ್ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ಕೆ ಹಳತಿ ತಿಳ್ಕೊಂಡ್ಕರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಂತ ಕುರುಗಳು ಬಿಟ್ಟು ಇರೋ ಅಂತಳಿ ಹುಡ್ಕಕ್ಕಾತ್. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡೋದು ಇದನ್ನೇ. ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗತ್ತ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋತ್ರ ಹೋಯ್ ಹುಡ್ಕತ್ರಿ, ಯಾವ ಕುರು ಒಂದು ಶಾಸನ ಸಿಕ್ಕತ್ತಾ, ಅಥವಾ ಅಲ್ಲೇನೋ ಗಾಡಿ ಮೇಲೆ ಅಥವಾ ಕಲ್ ಮೇಲೆ ಚಪ್ಪಡಿ ಕಲ್ ಮೇಲೆ ಎಂತಾರು ಬರ್ದದಿತ್ತ, ಅಥವಾ ದೇವಸ್ಥಾನಗಳು ಹ್ಯಾಂಗಿತ್ತ, ಅಲ್ಲೇನಾದ್ರೂ ಬರ್ದಿದಾರ, ನಾಣ್ಯಗಳು ಏನಾದ್ರೂ ಸಿಕ್ಕತ್ತಾ, ಚೂರಾದ ಮಡಕೆ ಮತ್ತೊಂದು ಸಿಕ್ಕತ್ತ, ಹಿಂಗೆಲ್ಲ ಹುಡುಕುದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೆಚ್ಚಾಗಿ ಮಾಡೋದು ಇದನ್ನೇ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ. ನಮ್ಮ ಕರಾವಳಿಯಲ್ಲಿ ಎಲ್ಲೆಲ್ಲ ಈ ತರದೆಲ್ಲ ಹುಡುಕಾಟ ನಡೆದಿದೆ, ಪುರಾತತ್ವವಾಗಿ ಅಂದ್ರೆ ಆರ್ಕಿಯಾಲಜಿಕಲಿ ನಾವು ಎಲ್ಲೆಲ್ಲ ಏನೆಲ್ಲ ಗುರುತಿಸಿಕೊಂಡಿತ್ತು, ಒಂಚೂರು ಕೇಂಬ ಇದು ಕೇಂಬಕ್ಕೆ ನಮ್ಮೊಟ್ಟಿಗೆ ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು, ಇವರ ಹೆಸರು ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಲೈಕ್ ಇದ್ರೆ
1: ಕುಂದಾಪುರ ಕನ್ನಡ ಮಾತಾಡಿದ್ರೆ ಸರ್ ನೀವು ಹೇಗೆ?
2: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
1: ಹೌದಾ? ವಾವ್. ನಾ ಯಾಕೆ ಅಂದ್ರೆ, ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ,
2: ಚಿಕ್ಕಮಂಗ್ಳೂರು
1: ಕಡೆಯವರು ಹೇಳಿದ್ರೆ, ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು. ಹಾಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ, ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ದ. ಹಾಂಗಾಗಿ ನಂಗೆ ಖುಷಿ ಅದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ಟಲ್ಲ ಸರ್. ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
2: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ, ಅದು ಈಗಿನ ಅವಲಕ್ಕಿ ಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ, ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿದೆ,
1: ಅಭಯಾರಣ್ಯದ ಒಳಗ
2: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ ಆಯ್ತಾ ಅಲ್ಲಿದೆ. ಇದನ್ನ 2019 February 17 ತಾರೀಕು ಈ ಒಂದು ಸೈಟ್ ಅನ್ನು ನಾವು ಕಂಡಿಡಿದ್ವಿ.
1: ಅಲ್ಲ, ನಿಮ್ಗೆ ಅದು ಹ್ಯಾಂಗ ಗೊತ್ತಾಯ್ತು? ಊರು ಇಷ್ಟಪ್ಪ ಇತ್ತು ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೋಕಂದ್ರೆ ಹ್ಯಾಂಗ ಗೊತ್ತಾತ?
2: ಅದೇ ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿ ಇಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತೇನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತೇನೆ. ಅವ್ ಮಕ್ಳಿಗೆ ಒಂದು ಈ ತರ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
1: ಎಪಿಗ್ರಫಿ.
2: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
1: ಕರೆಕ್ಟ್.
2: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂತ ಭಾಷೆ ಏನು ಅಂತ ಹೇಳಿದ್ರೆ ಬರ್ದ ಕಲ್ಲು ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
1: ಅದೇ ಭಾಷೆಗೆ ಕೇಳ್ಕೊಳ್ಳಿ,
2: ಇಲ್ಲಿ ಬರ್ದ ಕಲ್ಲೆಲ್ಲ ಇತ್ತ ಈ ತರ ಕೇಳುವಾಗ, ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
1: ಅದರೊಟ್ಟಿಗೆ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್,
2: ಗಡಿಕಲ್ಲು ಇರುತ್ತೆ ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನು ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ಮತ್ತೆ ನಮ್ಮ ಹತ್ರ ಇರತಕ್ಕಂಥ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
1: ನಿಮ್ಗೆ ಆ ಚಿತ್ರ ಎಲ್ಲಿ ಸಿಕ್ತಿತ್ತು?
2: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲ ಇತ್ತಮಾರ ಇತ್ತಮಾರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು. ಆಯ್ತಾ, ಓ ಇದಿತ್ತು ಮರ್ರಿ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು, ಒಂದು ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂತ
1: ಕರ್ಕೋತ್ರ.
2: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತಹ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದು.
1: ಪ್ರೀ ಹಿಸ್ಟಾರಿಕ್ ಏಜ್
2: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು.
1: ಎಂತ ಚಿತ್ರ ಅದು ಸರ್?
2: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶ ಸೈಟ್ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು 50 ಚಿತ್ರಗಳನ್ನ ಹೊರತಗಿದೆ. ಅಲ್ಲಿ ಮೇನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು. ನಾವೇನು ಕೆಂಪುಕಲ್ಲು ಮುರುಕಲ್ ಅಂತ ಕರಿತೇವೆ, ಆ ಮುರುಕಲ್ಲು ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು.
1: ಓಕೆ,
2: ಆಯ್ತಾ. ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
1: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
2: ಒಂದು ಸಾಧಾರಣ ಒಂದು 4-5 ಫೀಟ್.
1: ಓ, ಸಣ್ಣ ಸಣ್ಣದಲ್ಲೇ?
2: ಸಣ್ಣ ಸಣ್ಣದಲ್ಲ, ಆಯ್ತಾ. ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು.
1: ನಮ್ಮಷ್ಟೇ ಎತ್ತರ?
2: ಹೌದು.
1: ಓಕೆ,
2: ಆಯ್ತಾ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ ಮಾಡಿ. ಮತ್ತೆ ಈ ಅವಲಕ್ಕಿ ಪಾರೆದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರೆ ತರದ್ದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ. ಆಯ್ತಾ, ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ, ಆಯ್ತಾ, ಕೊಂಕಣ್ ಪ್ರದೇಶ ಅಂತ ಕರಿತೇವೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಟೋಟ ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು
1: ಕೇಳಿರ್ಬೋದು,
2: ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ 8 ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರು, ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು 2 ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿಯ ಚಿತ್ರ ನೋಡ್ತೇವೆ, ಯಥಾವತ್ ಅದೇ ರೀತಿ ಇರತಕ್ಕಂಥ 2 ದೊಡ್ಡ ಗೂಳಿಯ ಚಿತ್ರಗಳಿದಾವೆ ಅಲ್ಲಿ, ಆಯ್ತಾ. ಮತ್ತು ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ,
1: ಜನರಿಗೆ ಅಂತ ಗೊತ್ತಾಯ್ತು ಸರ್. ಅಂದ್ರೆ ಅದರಿಂದ ಏನು ಉಪಯೋಗ ಇದೆ
2: ಹೇಳ್ತೇನೆ. ಯಾಕೆಂದ್ರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು ಅಂತ
1: ಹೇಳಿ. ಕ್ರಿಸ್ತಪೂರ್ವ 6,000 ಹಿಂದೆ
2: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನ ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ಪುರಾತನ.
1: ಓಕೆ,
2: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತ ಹೇಳಿ.
1: ನಿಖರವಾಗಿ ಅಲ್ಲ ಇದು, ಅಂದಾಜು.
2: ಬಟ್ 6,000 ಇತ್ತೀಚಿನದಲ್ಲ
1: ಅಲ್ವೇ,
2: ಅದಂತೂ 100% ಗ್ಯಾರಂಟಿ ಅದು.
1: ಓಕೆ,
2: ಆಯ್ತಾ. ಅಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವ. ಅದು ಮುಂದಿನ ಜನಾಂಗಕ್ಕೆ ಉಳಿಬೇಕು ಹೇಳಿದ್ರೆ, ನಾವು ಈಗಿರುವಂತ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕು, ಅದ್ರ ಎಷ್ಟು ಮಹತ್ವ ಅವು
1: ಇದ್ರೆ ನಾನು ನಿಮ್ಗೆ ಕೇಳ್ಕ. ಈಗ ನಾವು ಇದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ದ ಆ ಚಿತ್ರಗಳನ್ನ ಕಾಣ್ಕ, ನೀವು ಇದನ್ನ ಅರ್ಥ ಮಾಡ್ಕೊಣ್ಕ, ತಿಳ್ಕೊಣ್ಕ ಅಂತ ಹೇಳ್ರೆ, ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತಾ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
2: ಆ ಚಿತ್ರಗಳು ಎಂತ ಉಪಯೋಗ ಆಗ್ತ. ಅದಕ್ಕೋಸ್ಕರ ಏನು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ, ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಂತ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದ್ದಾವೆ.
1: ಇದನ್ನ ನೀವು ರಾಕ್ ಆರ್ಟ್ ಅಂತ ಕರಿತೀರಿ, ಅಂದ್ರೆ ಕನ್ನಡದಲ್ಲಿ
2: ಆದಿಮಕಲೆ. ರಾಕ್ ಆರ್ಟ್ ಸೈಟ್ಗಳು ಇದ್ದಾವೆ ಇಡೀ ಇಂಡಿಯಾದಲ್ಲಿ. ಉದಾಹರಣೆ ನೀವು ವಿಂಬೆಟ್ಗ ಅಂತ ಕೇಳಿರ್ಬೋದು, ಆಯ್ತಾ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಇವತ್ತು. ಇಂಡಿಯಾದ ಏಕೈಕ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು, ರಾಕ್ ಆರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು ಮಧ್ಯಪ್ರದೇಶದಲ್ಲಿ ಇದೆ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಲ್ಲ, ಅಂದ್ರೆ ರಾಕ್ ಆರ್ಟ್ಗೆ ಸಂಬಂಧಪಟ್ಟದ್ದು ಆಗಿಲ್ಲ
1: ಅಂತ.
2: ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳಿದ್ರೆ, ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ನಾವು ಅಲ್ಲೇನು ಮಾಡಿವಿ, ಎಷ್ಟು ಮುಖ್ಯವಾದ ಕೆಲಸ ಮಾಡಿದ್ವಿ ಹೇಳಿದರೆ, ಅಂತಾರಾಷ್ಟ್ರೀಯ ರಾಕ್ ಆರ್ಟ್ ಕಾನ್ಫರೆನ್ಸನ್ನು, 2 ಡೇಸ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ. ಯಾವುದೇ ಕಾಲೇಜಲ್ಲೆಲ್ಲ ಮಾಡಿದ್ದು, ನೆನಪಿಟ್ಕೊಳ್ಳಿ. ಇಡೀ ಇಂಡಿಯಾದಲ್ಲಿ ರಾಕ್ ಆರ್ಟ್ಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಕಾನ್ಫರೆನ್ಸ್ಗಳು ಬೇರೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ, ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕ್ ಆರ್ಟ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದ್ರೆ, ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್
1: ಪಬ್ಲಿಕ್. ಅಂದ್ರೆ ಯಾರ ಊರಿನವರ?
2: ಅಲ್ಲ, ಕುಂದಾಪುರದ ಜನ. ಜನ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ, ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ 2 ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
1: ಚಪ್ಪಾಳೆ ಎಲ್ರಿಗೂ.
2: ಆಯ್ತಾ, ಇದು ನಮಗೆ ಸಿಕ್ಕಿರುವಂತ ಜನ ಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತೇಳಿದ್ರೆ, ಅಂತಾರಾಷ್ಟ್ರೀಯ ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಆಯ್ತಾ, ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡ್ವಿ.
1: ಓಕೆ,
2: ಒಂದು ಇಂಟ್ರಾಕ್ಷನ್.
1: ಎಸ್,
2: ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ, ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿ ಇಂಥ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನು ನಾವು ಹೈಲೈಟ್ ಮಾಡಿದರೆ, ಅದಕ್ಕೆ ಬೇಕಾದಂಥ ಕೆಲವು ಮೂಲ ಸೌಕರ್ಯಗಳನ್ನು ನಾನು ಕೊಟ್ಟರೆ, ಆಯಿತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
1: ಸರಿಯಾಗಿ ಹೇಳಿದ್ರೆ ಸರ್,
2: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು. ಆಯ್ತಾ, ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ, ನಾಳೆ ಟೂರಿಸಂಗೆ ಅದನ್ನು ನಾವು ಹೈಲೈಟ್ ಮಾಡಿದರೆ, ಫೋಕಸ್ ಮಾಡಿದರೆ, ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
2: ಹೌದು, ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂಥ ಅವಲಕ್ಕಿ ಪಾರಿ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಜನರಿಗೆ ಅವಲಕ್ಕಿ ಪಾರಿ ಗೊತ್ತಿದೆ. ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
1: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
2: ಊರಲ್ಲ, ಅದು
1: ಪ್ಲೇಸ್.
2: ಪ್ಲೇಸ್
1: ಕಾಡ್,
2: ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು.
1: ಓಕೆ,
2: ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ವಿಶೇಷವಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಅವರ ನಿಯಮಗಳನ್ನು ಪರಿಪಾಲಿಸಿ 2 ದಿನ ಯಶಸ್ವಿಯಾಗಿ ನಾವಲ್ಲಿ ಕಾನ್ಫರೆನ್ಸ್ ಅನ್ನು ಮಾಡಿದ್ದೇವೆ.
1: ಇದು ಯಾವ ವರ್ಷ ಸರ್?
2: ಇದು 2023.
1: ಓಕೆ, ಸೊ ಇದು ನಮ್ಮ ಕುಂದಾಪುರದ್ದಾಯ್ತು. ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಇದೆ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
2: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
1: ಯಾವುದು?
2: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
1: ಬುದ್ಧನ ಜಡ್ಡು ಎಲ್ಲಿದು?
2: ಇದು ಬುದ್ಧನ ಜಡ್ಡು ಅಂತಂದೇಳಿದ್ರೆ ನಿಮ್ಗೆ ಅಗೈನ್ ವಣಸೆ, ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
1: ಚಿತ್ತೂರು.
2: ಚಿತ್ತೂರಲ್ಲಿ, ಚಿತ್ತೂರಿಗಿಂತ ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ.
1: ಓಕೆ.
2: ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
1: ಹೌದು.
2: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂತೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ
1: ಗೊತ್ತಾಯ್ತದೆ.
2: ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದ್ದಾವೆ. ಅವಲಕ್ಕಿ ಪಾರೆಯಲ್ಲಿ ನಾವೇನು ಚಿತ್ರಗಳನ್ನ ನೋಡಿದ್ವಿ ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಿತ್ರಗಳು ಆಯ್ತಾ. ಆದ್ರೆ ಅಲ್ಲಿರುವ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
1: ಇದು ಯಾವ ವರ್ಷದ್ದು ಅಂದ್ರೆ ಎಷ್ಟು ವರ್ಷ ಹಿಂದಿನ?
2: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿ ಸಾಧಾರಣ ಒಂದು 2005 ಕ್ರಿಸ್ತಪೂರ್ವ 2500 ಅಥವಾ ಹೆಚ್ಚಂದ್ರೆ ಒಂದು 3000 ಅಂತ ಹೇಳ್ಬೋದು ಆಯ್ತಾ. ಆದ್ರೆ ಅವಲಕ್ಕಿ ಪಾರೆ ಅದಕ್ಕಿಂತ ಓಲ್ಡ್, ಅದು 6000 ಆಯ್ತಾ. ಬಟ್ ಇದು ನೂತನ ಶಿಲಾ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು ಆಯ್ತಾ. ಇದು ಕೂಡ ತುಂಬಾ ಪುರಾತನವಾದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟ್ ಅಲ್ಲಿ ನಮಗೆ ಕಾಣಿಸಿದ್ದು ಅಂದ್ರೆ ಹ್ಯೂಮನ್ ಫಿಗರ್ಸು ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದಾವೆ. ಆದ್ರೆ ಮನುಷ್ಯನ ಚಿತ್ರಗಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದಾವೆ.
1: ಸುರುಳಿ ಚಿತ್ರ
2: ಒಂದು ಈ ಋಷಿಗಳು ಇಟ್ಕೊಳ್ಳುವಂತ ದಂಡ ಇರುತ್ತಲ್ವಾ, ಆತರ ದಂಡವನ್ನ ಕೊರೆದು ಮಾಡಿ ಆ ದಂಡದ ಎರಡು ಭಾಗದಲ್ಲಿ ಎರಡು ಕಡೆ ಈ ಸುರುಳಿಗಳನ್ನು ಮಾಡಿದ್ದಾರೆ. ಈ ಸುರುಳಿಗಳು ಇಡೀ ಭಾರತದಲ್ಲಿ ಬುದ್ಧನ ಜಡ್ಡು ಬಿಟ್ರೆ ನೆಕ್ಸ್ಟ್ ಕಂಡು ಬರುವಂತದ್ದು ಆ ತರದ್ದು ಬ್ರಿಟನ್ ಮತ್ತೆ ರಷ್ಯಾದಲ್ಲಿ. ಹಾಗಿದ್ರೆ ಈ ಚಿತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ. ಇಂಡಿಯಾದಲ್ಲಿ ಬೇರೆ ಕಡೆಯೂ ಇಲ್ಲ, ಬಟ್ ಆ ಚಿತ್ರದ ನಿಮಗೆ ನೇರವಾದಂತ ಹೋಲಿಕೆ ಇರುವಂತಹ ಚಿತ್ರಗಳು ಮತ್ತೆ ನಿಮಗೆ ಸಿಗುವಂತದ್ದು ಬ್ರಿಟನ್ನಿನಲ್ಲಿ ಮತ್ತೆ ರಷ್ಯಾದಲ್ಲಿ. ರಷ್ಯಾ ಮತ್ತೆ ಬ್ರಿಟನ್ನಲ್ಲಿ ಆ ಚಿತ್ರಗಳ ಕಾಲವನ್ನ ಅವರು ಕ್ರಿಸ್ತಪೂರ್ವ 6000 ಅಂತೇಳಿ ಡೇಟಿಂಗ್ ಮಾಡಿದ್ದಾರೆ.
1: ಓಕೆ
2: ಆಯ್ತಾ. ಬಟ್ ನಮ್ದು ಅಷ್ಟು ಓಲ್ಡ್ ಅಲ್ಲ. ಬಟ್ ಆಶ್ಚರ್ಯ ಅಂದ್ರೆ ಅದನ್ನೇ ಹೋಲ್ತಕ್ಕಂಥ ಚಿತ್ರ ಒಂದು ಸುಮಾರು ಒಂದು 2500-3000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧಿನ ಜಡ್ಡಲ್ಲಿ ಕೂಡ.
1: ಅಲ್ಲ, ನಂಗೆ ಇಲ್ಲಿ ಒಂದು ಸಂದೇಹ ಬಪ್ಪದ ಎಂತ ಕೇಂದ್ರೆ, ನಿಮ್ಗೆ ಈ ತರ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀವಿ, ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋ. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದು ಕಂಡು ಕೂಡಲೇ ನೆನಪಾತ್ತ? ಹಂಗೆ
2: ಇಲ್ಲ, ಇಲ್ಲಿ ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಇದೆ ಆಯ್ತಾ, ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ರಾಕ್ ಆರ್ಟಲ್ಲಿ. ಅಲ್ಲಿ ನಾವು ಹೋಗಿ ಪೇಪರ್ನ ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ
1: ಈ ಫಾರಿನ್
2: ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ. ಮತ್ತು ಅವರು ಬರೀ ಹೇಳೋದಲ್ಲ, ತೋರಿಸ್ತಾರೆ ಸಿ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
1: ಬಟ್ ಅದ್ರ ಕನೆಕ್ಷನ್ ಕಾಮಕಾತ್ತ ನಿಮಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತ? ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲಾರು ಬಂದಿರೋ?
2: ಇಲ್ಲ, ಇಲ್ಲ, ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಅಮೆರಿಕದಲ್ಲಿ ಈಗ ನಮ್ಮ ಕಲ್ಚರಿಗೆ ಸಂಬಂಧವೇ ಇಲ್ಲದಂತವ್ರು ಅಮೆರಿಕ ಅಂದ್ಕೊಂಡು
1: ಆಯ್ತಾ.
2: ನಾವು ಇಂಡಿಯಾದವ್ರು, ನಾವ್ ಇಲ್ಲಿದ್ದೇವೆ. ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಅದೇ ತರ ಅಮೆರಿಕದವರು ಯೋಚನೆ ಮಾಡ್ತಾರೆ. ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಹಾಗೆ ಅವ್ರು ಯೋಚನೆ ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ ಹಾಗೆ ನಾವು ಯೋಚನೆ ಮಾಡ್ತಾರೆ ಆಯ್ತಾ. ಇದು ಮನುಷ್ಯನ ಸ್ವಭಾವ, ಇದು ಸಂಪರ್ಕವೇ ಇರಬೇಕು ಅಂತ ಏನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ ಸಂಪರ್ಕ ಸಾಧ್ಯತೆ ಇದೆ.
1: ಹೌದು.
2: ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆತರ ಯಾವುದೇ ಸಂಪರ್ಕಗಳು ಇರಲಿಲ್ಲ. ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
1: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗ ಒಂದು ಪ್ರಶ್ನೆ ಕೇಳಿ ನಿಮ್ಗೆ, ಅಲ್ಲ ನಾವು ಇದನ್ನ ಈಗಿನ ಜನರೇಷನ್ ಹೇಳಕ್ಕಾರ ಇದನ್ನೆಲ್ಲ ಕಲ್ತ್ಕೊ ಎಂತ ಮಾಡೋಕಿತ್ತು ಅಂತ ಕೇಳ್ತಾರೆ ಅಲ್ಲ. ಸೊ ಯಾಕೆ ಅವರು ಇದನ್ನೆಲ್ಲ ತಿಳ್ಕೋಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತ್ರೆ?
2: ನಾನು ಒಂದ್ ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
1: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
2: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗುವುದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ. ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತು ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯ ಹಿಟ್ಲರ್.
1: ಹಿಟ್ಲರ್ ಎಕ್ಸಾಂಪಲ್. ಓಕೆ, ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ. ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ ಚಿನ್ನದಂತ ಪುಸ್ತಕದ ಆಕ್ಚುಲಿ ಅದನ್ನ ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದ ಹೆಂಗ್ ಕುಂದಾಪುರ ಬದಿಗೆ ಮಾಡ್ರಿ ಅಲ್ಲ ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
2: ನಾನ್ ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕಾಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕಾಟ್ ಅಲ್ಲ, ಆಯ್ತಾ? ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ಕಲ್ಲು ಅಂತ ಹೇಳಿ,
1: ಕರೆಕ್ಟ್?
2: ಆಯ್ತಾ,
1: ಭರತ್ಕಲ್
2: ಭರತ್ಕಲ್ ಆಯ್ತಾ, ಅವು ಬರುತ್ತೆ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ, ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ, ತಾಳೆಗಳು ಬರ್ತದೆ. ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ, ಆಯ್ತಾ? ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ, ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ.
1: ನೀವೇ ಕಂಡಿರಿ?
2: ನೋಡಿದ್ದೇನೆ.
1: ನಿಮ್ಗಾಗ ಫುಲ್ ಬೇಜಾರಾಗಿರುತ್ತೆ,
2: ಅದು ಈ ಪ್ರಯೋಜನ ಇಲ್ಲ, ಏನ್ ಮಾಡ್ತೀರಿ, ಹಾಗೆ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
1: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
2: ಖಂಡಿತ ಅದನ್ನ ಅವರು ಕಾಪಾಡ್ಕೊಳ್ತಾ ಇದ್ರು,
1: ಕರೆಕ್ಟ್?
2: ಆಯ್ತಾ, ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ ಅವರು ಅಮೂಲ್ಯವಾದಂತ ಒಂದು ಸಂಪತ್ತನ್ನ ಅವ್ರು ಕಳ್ಕೊಂಡ್ಬಿಟ್ರು.
1: ನಿಜ.
2: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರೀಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜಿಟ್ಟು ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
1: ಬೃಹತ್ ಶಿಲಾಯುಗ, ಎಸ್.
2: ಆಯ್ತಾ, ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಬಹಾದೂರ್ ಗುರುರಾಜ್ ಭಟ್ರು, ಆಯ್ತಾ? ಬಹಳ ದೊಡ್ಡ ವಿದ್ವಾಂಸರು. ಮತ್ತೆ ನಾವಿಲ್ಲಿ ಏನು ರಿಸರ್ಚ್ ಅಂತ ಹೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂಥದ್ದು ಡಾಕ್ಟರ್ ಗುರುರಾಜ್ ಭಟ್ರು ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ರು ಏನಾದ್ರು ಮಾಡಿದಾರಾ. ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದರೂ ಈ ಮೊದಲು ವರ್ಕ್ ಮಾಡಿದಾರ, ಕೆಲಸ ಮಾಡಿದಾರ,
1: ಕರೆಕ್ಟ್? ನೀವು ಫಸ್ಟ್ ಚೆಕ್ ಮಾಡ್ಕೊಂಡ್ರೆ
2: ಅದನ್ನ ಮಾಡ್ತೇವೆ, ಅದು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಯಾರೋ ಮಾಡಿರೋದು ನಮ್ಮ ಅತ್ತ ಪುನಃ ನಾನು ಮಾಡಿ ನಗೆಪಾಟ್ಲ್ ಗೀಡ ಆಗ್ಬೇಕಾಗ. ಅದಕ್ಕೋಸ್ಕರ ಗುರುರಾಜ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು. ಅವ್ರು ಮುಂದೆ ಕೂಡ
1: ಡಾಕ್ಟರ್ ವಸಂತ ಶೆಟ್ರು
2: ಹೇಳಿದ್ನಲ್ಲ,
1: ನೀವಿವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
2: ಯಾಕಂದ್ರೆ ಆಕ್ಚುಲಿ ಗುರುರಾಜ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
1: ಅವ್ರ ಶಿಷ್ಯ ಅವರು,
2: ಆಯ್ತಾ? ಅವ್ರ ನೇರ ಶಿಷ್ಯರು. ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ ಜಡ್ಡು ಹೇಳಿದೆ, ಆಯ್ತಾ? ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡುಹಿಡಿದಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ, ಅದು ಗಾವಳಿಯಲ್ಲಿ.
1: ಗಾವಳಿಯಲ್ಲಿ?
2: ಓ, ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂತ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡುಹಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದೇಳಿ, ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರಿಹಿಸ್ಟೋರಿಯನ್ ಅವರು, ಅವರನ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನ ತೋರಿಸಿ, ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ.
1: ಓಕೆ,
2: ಆಯ್ತಾ? ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು, ಆಯ್ತಾ? ಸೊ ಇದಾದ ನಂತರ ಇಲ್ಲಿ ನಮಗೆ ಬೃಹಶಿಲಾಯುಗ ಅಂತ ಹೇಳಿದೆ. ಬೃಹಶಿಲಾಯುಗದ್ದು ಬಹಳಷ್ಟು ಸಂಶೋಧನೆಯನ್ನು ಗುರುರಾಜ ಭಟ್ರು ಆರಂಭ ಮಾಡಿದರು. ಆ ಪರಂಪರೆಯನ್ನು ವಸಂತ ಶೆಟ್ಟರು ಕಂಟಿನ್ಯೂ ಮಾಡಿದರು. ಆನಂತರ ವಸಂತ ಶೆಟ್ಟರ ಸಹೋದ್ಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
1: ಅದನ್ನು ಕಂಟಿನ್ಯೂ ಮಾಡಿದ್ರು.
2: ಹೌದೌದು,
1: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
2: ಹೌದು, ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆನಂತರ ವಸಂತ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ. ಆಯ್ತಾ, ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದರೆ ಕೆಲವ್ರದ್ದು ನೇರವಾಗಿ, ಕೆಲವು ಗ್ರಂಥಗಳ ಮೂಲಕ, ಮತ್ತು ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೆ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬೃಹಶಿಲಾಯುಗದ್ದು ಅಧ್ಯಯನದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದರೆ, ಅಂದರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿದರೆ, ನೀವು ಮೂಡುಬಿದ್ರೆ ಜೈನ ಕಾಶಿ ಅಂತ ನಾವು ಕರಿತೇವೆ.
1: ಹೌದು,
2: ಮೂಡುಬಿದ್ರೆಯನ್ನು. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅನೇಕ ಜೈನ ಅಲ್ಲಿ
1: ವಸತಿಗಳಿದ್ದಾವೆ.
2: ಮತ್ತೆ ಜೈನ ಮಠ ಇದೆ ಅಲ್ಲಿ. ಆಯ್ತಾ, ಹಾಗಾಗಿ ಅದು ಹೇಳಿಕೆ ಸತ್ಯವೇ, ಸತ್ಯವಾದ ಮಾತೆ. ಆ ಮೂಡುಬಿದ್ರೆ ಸಮೀಪದಲ್ಲಿ ಮೂಡು ಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ. ಸುಮಾರು ಮೂಡುಬಿದ್ರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದ್ರೆ ಫಸ್ಟು ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್. ಆನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅನ್ನುವಂಥವ್ರು, ಆಯ್ತಾ, ಅದನ್ನ ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನು ಕೂಡ ಬರೆದಿದ್ದಾರೆ. ಇದು ನಮ್ದು ನೆಕ್ಸ್ಟ್ 3ನೇ ಸ್ಟಡಿ ಇದು. ಆಯ್ತಾ, ನಾವು ಸ್ಟಡಿ ಮಾಡಿದ್ದ ಹೇಗೆ ಅಂತಂದು ಹೇಳಿದರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನ ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಮಡಕೆ ಅವಶೇಷಗಳೇನಿದ್ದಾವೆ, ಯಾವ್ಯಾವ ರೀತಿಯ ಮಡಕೆ ಅವಶೇಷಗಳು ನಮಗೆ ಅಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂತ ಬೋನ್ಸ್ ಅಂದ್ರೆ ಮೂಳೆಗಳು, ಆ ಮೂಳೆಗಳು ಮತ್ತೆ ಕೆಲವು ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ. ಆಯ್ತಾ, ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು. ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡು, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆಯ ಶಿಲ್ಪಗಳು.
1: ಓಕೆ,
2: ಆಯ್ತಾ, ನಾವು ಅಷ್ಟೇ ಅನ್ಕೊಂಡಿದ್ವಿ.
1: ಇನ್ನಿತ್ತು
2: ಆಯ್ತಾ, ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಅನ್ನ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತಹ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
1: ದನ,
2: ಬಟ್ ಹ್ಯೂಮನ್ ಬಾಡಿ.
1: ಓಕೆ,
2: ಹ್ಯೂಮನ್ ಬಾಡಿ. ಮತ್ತು ಆ ತರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂತದ್ದು ಈಜಿಪ್ಟಿನಲ್ಲಿ.
1: ಸ್ಪಿಂಕ್ಸ್ ತರದ್ದು?
2: ಸ್ಪಿಂಕ್ಸ್ ಅಲ್ಲ, ಇದೇ ತರದ ಅಲ್ಲಿ ಸಿಗ್ತದೆ.
1: ಅಲ್ಲಿ
2: ನಮಗೆ ಇಲ್ಲಿ ಏನ್ ಸಿಕ್ಕಿದೆ, ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದಾವೆ.
1: ಎತ್ತಣಿಂದ ಎತ್ತ ಸಂಬಂಧವಯ್ಯ,
2: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು. ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ. ಆಯ್ತಾ, ಈಜಿಪ್ಟ್ ಮತ್ತೆ ಉಡುಪಿ ಎಂತ ಆಗಿರೆ, ಮತ್ತು ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು ಬೃಹಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತ 1200 BC / 800 BC ಅಂತ ನಾನು ಡೇಟ್ ಮಾಡಿದ್ದೆ. ಆಯ್ತಾ, ಅಂದ್ರೆ ಆ ಕಾಲದಲ್ಲಿ ಈಜಿಪ್ಟ್ ಮತ್ತೆ ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದು ನಾದು ಅದ್ರ ಈ ಒಂದು ಶಿಲ್ಪಗಳಿಂದ ನಮಗೆ.
1: ವೆರಿ ನೈಸ್. ಸೊ ನಿಮ್ಮ ಮಾತು ಇದೆಲ್ಲ ಕೇಂಬತ್ತಿ ನಂಗೊಂದು ಕ್ಯೂರಿಯಾಸಿಟಿ ಆತಿಪ್ಪದ. ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ ಶೆಟ್ಟರ್ ಇದ್ದೀರ, ಆ ನಂತರ ಈಗ ನೀವಿದ್ರೆ ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ಟರ್ ಇದ್ರ, ಪುಂಡಿಕಾಯಿ ಗಣಪಯ್ಯ ಭಟ್ರ. ಸೊ ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡ್ಕೋಕೆ ಯಾರು ಇದ್ರ?
2: ನಮ್ಮ
1: ಯಾರಿದ್ರು?
2: ನಾವೊಂದು ತಲೆಮಾರನೇ ಕ್ರಿಯೇಟ್ ಮಾಡಿದ್ದೇನೆ.
1: ವೆರಿ ನೈಸ್. ಹಾ,
2: ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
1: ಖುಷಿ ಆಯ್ತು ನನಗೆ.
2: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗ ನನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ.
1: ಇಬ್ಬರಿಬ್ರು
2: ಇಬ್ಬಿಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು.
1: ಓಕೆ,
2: ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು ಎಸ್ ಎಂ ಎಸ್ ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯ್ತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಲಿ ಮಾಡಿ ಪಿ ಎಚ್ ಡಿಯನ್ನು ಮಾಡಿ, ಆಯ್ತಾ, ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ.
1: ನೀವೇನು ಮಾಡ್ತಿದ್ರಿ ಅದನ್ನು ಅವರು ಮಾಡ್ತಿದ್ದಾರೆ ಈಗ.
2: ಹಂಗಾಗಿ ಇದೇನು ಇಲ್ಲಿ ನಿಲ್ಲುತ್ತೆ ಅನ್ನೋದೇ ನಮಗೆ ನಿರಾಶೆ ಆಗಬೇಕಾದಾಗತ್ತೇ ಇಲ್ಲ.
1: ಇದು ಆಯ್ಕಾದ್ದು ಯಾಕೆಂದ್ರೆ ಒಬ್ರು ಪ್ರೊಫೆಸರ್ ಪ್ರಾಧ್ಯಾಪಕರು ಜನರೇಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಪಾಠನ ಪಾಠ ಅಂತ ಬೋಧಿಸಿ ಮನೆಗೆ ಹೋರೆ ಆ ಮಕ್ಕಳು ಪಾಠ ಅಂತಾನೆ ಓದಿ ಎಕ್ಸಾಮ್ ಪಾಸ್ ಆಗಿಬಿಡ್ತಾರೆ. ಅದು ಬರೀ ಪಾಠ ಅಲ್ಲ ಮಗ, ಪ್ಯಾಶನ್ ಅಂತ ಹೇಳುವಂತದ್ದೊಂದು ಪ್ರವೃತ್ತಿಯನ್ನಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರು ಹಿಂದೂ ಹಾತ್ರ.
2: ಮತ್ತೆ ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೇನೆ. ಇದು ಒಂದು ಫಾರ್ಮಲ್ ಆಗಿ ಆರ್ಕಿಯಾಲಜಿನ ಕಾಲೇಜಿ ಬಂದು ಕಲಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತದ್ದು, ಬಟ್ ಈ ಕ್ಷೇತ್ರಕ್ಕೂ ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂತ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವ್ರ ಈ ಫೀಲ್ಡ್ ಅವರಲ್ಲ.
1: ಯಾರು ಸರ್ ಅವ್ರ ಹೆಸರು ಹೇಳಕ್ಕ?
2: ಬಸ್ರೂರು ಪ್ರದೀಪ್ ಬಸ್ರೂರು ಅಂತಂದ್ರೆ
1: ನಿಜವಾಗ್ಲು ಪ್ರದೀಪ್ ಕುಮಾರ್ ಬಸ್ರೂರು
2: ಪರಿಚಯ ಇತ್ತು ನಿಮಗೆ?
1: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ
2: ಆಯ್ತಾ. ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗ ನನ್ನೊಟ್ಟಿಗೆ ಇದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು
1: ಸಂಶೋಧನೆ ಸಿಕ್ಕಿತಂತೆ,
2: ಅಲ್ಲಿ ಕೆಲಸ
1: ಮಾಡಿ ಹೋಗ್ತಾ ಇದ್ದೀರಂತೆ. ಏನಾಯ್ತು ಸರ್ ಆಮೇಲೆ?
2: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗಿ ಪಾಪ ಬಂದ್ ಭಾಗಿ ಆಗ್ತಾ
1: ಇದ್ರು.
2: ಅವ್ರು ಬ್ಯಾಂಕ್ ಉದ್ಯೋಗಿ ಅವರು.
1: ಹೌದು ಹೌದು
2: ಆಯ್ತಾ. ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್, ಎಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
1: ಇಡೂರ್ ಕುಂಜಾಡಿ
2: ಮುರಳೀಧರ್ ಹೆಗಡೆ ಅಂತೇಳಿ. ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಆಸಕ್ತಿ, ವಾಸ್ತವ ನಿಜ ಹೇಳಬೇಕು ಅಂದ್ರೆ ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯುವುದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರಳೀಧರ್ ಹೆಗಡೆ.
1: ವಾವ್,
2: ಆಯ್ತಾ ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ ಆಯ್ತಾ. ನನ್ನನ್ನು ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂದ್ರೆ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ ಅಲ್ಲೇ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮಗೊಂದು ಪುಣ್ಯದ ಕೆಲಸ ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ ಆಯ್ತಾ. ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಕೊಲ್ಲೂರಲ್ಲಿ.
1: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
2: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ
1: ಉಪಯೋಗಿಸಿಕೊಂಡು
2: ಒಳಗಿದೆ ಒಳಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು, ಈ ತಾಳೆಗರಿಗಳನ್ನ ರಾಶಿ ಹಾಕಿದ್ರು. ಹೀಗೆ ಯಾವ್ದು ಏನಂತಳೆ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
1: ಬಿಡಿಸಿ ಬಿಡಿಸಿ
2: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ ಎಲ್ಲ ನೋಡಿ ಜೋಡಿಸಿ ಆಯ್ತಾ 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಟುಗಳನ್ನ ಮಾಡಿ ಅಲ್ಲಿಗೆ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
1: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರೆದದ್ ಓದು ಬರ್ತಾ ನಿಮ್ಗೆ?
2: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷೆ ಲಿಪಿಯಲ್ಲಿದೆ,
1: ಕನ್ನಡದಲ್ಲಿ
2: ಕನ್ನಡ ಲಿಪಿಯಲ್ಲಿದೆ.
1: ಅದೇ ತುಳು ಮಲಯಾಳಂ ಕನ್ನಡ ಎಲ್ಲ
2: ಲಿಪಿ ಬೇರೆ ಬೇರೆ, ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ, ತುಳು ಲಿಪಿ ಅಂದ ಕೂಡಲೇ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದೆ ಹಾಕಿದ್ದೇನೆ ನಾನು, ಯಾವ ತಾಳೆಗರಿಗೆ ಅಂತ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ.
1: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
2: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ
1: ದೇವಸ್ಥಾನಕ್ಕೆ,
2: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳಿದಾವೆ ಆಯ್ತಾ, ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
1: ಓಹೋ,
2: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ. ಅವಳನ್ನ ಪೂರ್ತಿಯಾಗಿ ಓದಿ ಅವಳನ್ನ ಪಬ್ಲಿಷ್ ಮಾಡಿದ್ದು ಮತ್ತು ಮುಂದಿನ ಜನ ಬಹಳ ದೊಡ್ಡ ಕೊಡುಗೆ ಅದು. ಬಟ್ ನಾನೀಗ ಅಷ್ಟು ಮಾಡಿಟ್ಟಿರುವಂಥದ್ದೇ ಒಂದು ದೊಡ್ಡ
1: ಕೆಲಸ,
2: ಒಂದು ಕೆಲಸ ಅದು. ಇಲ್ಲ ಅಂತೇಳಿದರೆ ಅವು ಜಿರಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗಿ ಹೋಗ್ತಾ ಇತ್ತು. ಮತ್ತು ಚಿನ್ನದ ಲೇಪನ ಇರತಕ್ಕಂಥ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂಥ ವಸ್ತುಗಳು ರಾಜಮಹಾರಾಜರ ಕಾಲದಲ್ಲಿ, ಈಗಲ್ಲ, ಅಂಥವೆಲ್ಲ ಮೂಲೆಗೆ ಬಿದ್ದಿದ್ದು. ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಮ್ಮಲ್ಲಿ.
1: ನನ್ಗೆ ಇದು ವಿಷಯನೇ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
2: ನಿಮಗಲ್ಲ, ಈ ತುಂಬಾ ಜನರಿಗೆ ಗೊತ್ತಿಲ್ಲ. ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿ.
1: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
2: ಕೇಳಿ.
1: ಬಹುಶಃ ನಮ್ಮ ಆರ್ಕಿಯಾಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವ್ರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು. ಈಗ ಇವರು ಉತ್ಖನನ ಮಾಡ್ತಾರಲ್ಲ, ಎಕ್ಸ್ಕವೇಷನ್ ಅಷ್ಟೇ, ಬಗ್ದಷ್ಟು ಬಗ್ದಷ್ಟು ಬಗ್ದಷ್ಟು ಏನದು ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕತ್ತ ಅಂತ ಹೋತಲ್ಲ, ಹಾಂಗೆ ಈ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತ. ಅದು ನಮ್ಮ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರೀತಾ ಇದ್ರಿ, ಅದು ಕೂಡ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
2: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆ ಹಂತದಲ್ಲಿದೆ
1: ಪ್ರಕಟ ಆಗ್ಲಿಕ್ಕೆ.
2: ಮತ್ತೆ
1: ಬೇರೆ ಇನ್ನೊಂದು ಬರೆದಿದ್ದಾರಲ್ಲ,
2: ಉಡುಪಿ ಜಿಲ್ಲೆ ಆಗಿ 30 ವರ್ಷದ ಹತ್ತತ್ರ ಆಯ್ತು. ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧಿಸಿದ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬ್ರೋಶಿರಾಯದ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ ಬೇರೆ
1: ಪುಸ್ತಕಗಳು ಪ್ರಕಟಗೊಳ್ತಾ
2: ಇದೆ. ಈಗ ಸ್ವಲ್ಪ ಫ್ರೀ ಸಿಕ್ಕಿರೋದ್ರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
1: ಅದೇ
2: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ಮನೆ ಕೂತಿಲ್ಲ.
1: ಫೀಲ್ಡ್ ವರ್ಕ್ ಅಲ್ಲಿ ನೀವು ಇದ್ರಿ,
2: ಈಗಲೂ
1: ಉತ್ಖನನ ಆಗ್ತಾನೇ ಇದೆ ಅಲ್ಲ. ಆಯ್ಲಿ, ಈ ಕಡೆಗೆ ಎಂತ ಆಯ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ?
2: ಒಕ್ಕವಾಡಿಯಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲೊಂದು ಸಿಕ್ತು. ಅದನ್ನೆಲ್ಲ ಮಾಧ್ಯಮಗಳಲ್ಲಿ ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು. ಆಯ್ತಾ, ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೇನು ಓಪನ್ ಆಗಿತ್ತು ಹಾಗೇ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ ಒಳಗೆ. ಸುಮಾರೊಂದು 8-10 ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು. ಆಯಿತಾ, ನಿರಂತರ ನಾವು ಮಾಡಿದ್ವಿ ಅಲ್ಲಿ. ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
1: ಓಕೆ,
2: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು. ಆಯಿತಾ, ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರ ಬದಿಯಲ್ಲ ಈ ಕುಂಬಾರರುಗಳು, ಆಯ್ತಾ, ಅಗಿಸಲ ಅಂತ ಕರೀತಾರೆ.
1: ಹಾಗಂದ್ರೆ
2: ಅಗಿಸಲ ಅಂತ ಅಂದೇಳಿದ್ರೆ ಅಗ್ನಿಸ್ಥಳ ಅಂದ್ರೆ ಈ ಮಡಕೆಗಳನ್ನು ಸುಡ್ತಕ್ಕಂತ
1: ಸ್ಥಳ,
2: ಕುಲುಮೆ. ಅಂದ್ರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂತ ಕುಂಬಾರರು ಮಡಿಕೆಯನ್ನ ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂತ ಕುಲುಮೆ ಅದು. ಅಲ್ಲಿ ಸಿಕ್ಕಂತ ಮಡಿಕೆ ಅವಶೇಷಗಳು ಸಿಕ್ತು. ಆ ಮಡಿಕೆ ಅವಶೇಷಗಳನ್ನ ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಿಕೆ ಅವಶೇಷಗಳು ಅಂದ್ರೆ ನಮಗೆ ಗೊತ್ತಾಯ್ತು.
1: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆಲ್ಲ ಆಗೋತಿಗೆ ಹೆದರಿಕೆ ಆತಿಲ್ಲ? ಅದ್ರೊಳಗೆ ಹಾವು ಓದಿದ್ದೆಲ್ಲ ಇರುತ್ತೋ, ಹ್ಯಾಂಗ್ ಹಾಪದಪ್ಪ ಒಳಗೆ, ಈ ತರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮಗೆ?
2: ಭಯ ಅನ್ನೋದು ಖಂಡಿತ ಇಲ್ಲ.
1: ಇಲ್ಲ,
2: ಒಂದು. ಎರಡನೇದು, ನೀವು ಹಾ ಹೋಗಿ ಅಂದ್ರಲ್ಲ, ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಅವು ಬರುದಿಲ್ಲ ಅನ್ಸುತ್ತೆ.
1: ಆ ನಂಬಿಕೆ,
2: ಬರೀ ನಂಬಿಕೆ ಅಲ್ಲ,
1: ನಿಜ
2: ಕೂಡ. ಯಾಕೆಂದ್ರೆ ನಾನು ಮಣಿಪಾಲದ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳು ಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನಾನು ನನ್ನ ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನ ಓಪನ್, ಅದರಲ್ಲಿ ಹಾಕಿದ್ದಂತ ರಾಶಿ ಹಾಕಿದ್ದಂತ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು, ಎಲ್ಲಿವರೆಗೆ 21 ಅಡಿ ಆಳದವರೆಗೆ.
1: ಓ ದೇವ, ಕಡಿಕೆ
2: ಆದ್ರೂ ಬಿಡ್ಲಿಲ್ಲ ನಾವು. ಅದ್ ಎಂಡ್ ತಳ ಸಿಗಬೇಕು, ಅಲ್ಲಿವರೆಗೂ ನಾವು ಕೆಲಸ ಮಾಡ್ಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು,
1: ಹಾವು
2: ಆಯ್ತಾ,
1: ಕಡಿಕೆ
2: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು. ಆಯ್ತಾ, ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ, ಆಯ್ತಾ, ಇವತ್ತು 100% ನಮಗೆ ರಿಸಲ್ಟ್ ಸಿಗ್ತದೆ. ಆಯ್ತಾ, ಮಾಡಿ, ಕಂಟಿನ್ಯೂ ಮಾಡಿ ಅಂದೆ. ವಿತಿನ್ 1/2 hour ಬ್ಯೂಟಿಫುಲ್ ಜನಾರ್ದನ ಶಿಲ್ಪ.
1: ಓ,
2: ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ಕಾರ್ಗಿಲ್ ಕದನ ಅದೊಂದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಯುದ್ಧ. ಭಾರತ ಪಾಕಿಸ್ತಾನಗಳ ನಡುವೆ ನಡೆದ ನಾಲ್ಕನೆಯ ಯುದ್ಧ. ಉಭಯ ದೇಶಗಳ ನಡುವೆ ಸುಧಾರಿಸಲಾರದಷ್ಟು ಸಂಬಂಧ ಹಳಸಿದೆ ಎನ್ನುವುದಕ್ಕೆ ಈ ಯುದ್ಧಗಳೇ ನಿದರ್ಶನ. ಮುಂದಿನ ಜನಾಂಗ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಈ ಯುದ್ಧದ ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಬಹುದು. ಏಕೆಂದರೆ ಈ ಯುದ್ಧ ಅಷ್ಟು ರೋಚಕವಾಗಿತ್ತು. ಕಾರ್ಗಿಲ್ ಈ ಹಿಂದೆ ಒಂದು ಜಿಲ್ಲಾ ಕೇಂದ್ರದ ಹೆಸರಾಗಿ ಉಳಿದಿತ್ತು ಅಷ್ಟೆ. ದೇಶವಾಸಿಗಳಿಗೆ ಆ ಹೆಸರು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ಎಂದ ಕೂಡಲೇ ದೇಶವಾಸಿಗಳ ನರನಾಡಿಗಳಲ್ಲಿ ಅದೇನೋ ಅವ್ಯಕ್ತ ಭಾವನೆಗಳ ಸಂಚಾರವಾಗುತ್ತದೆ. ಹಲವು ತೆರನಾದ ಭಾವನೆಗಳು ಉಕ್ಕಿ ಹರಿಯುತ್ತವೆ. ವಂಚನೆ, ಉದ್ವಿಗ್ನತೆ, ಕೋಪ, ದುಃಖ, ನಿರ್ಧಾರ, ಸಾಹಸ, ಪರಾಕ್ರಮ, ವಿಜಯ, ಸಂಭ್ರಮ, ಹೀಗೆ ಹತ್ತು ಹಲವು ಭಾವನೆಗಳು ಅನುರಣಿಸುತ್ತವೆ. ಮೇ 8ರಿಂದ ಜುಲೈ 14ರವರೆಗಿನ ಆ 74 ದಿನಗಳು ದೇಶಾದ್ಯಂತ ಪೂರ್ತಿ ಕಾರ್ಗಿಲ್ ಯುದ್ಧದ್ದೇ ಸುದ್ದಿ. ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಯುದ್ಧದ ಸುದ್ದಿಗಳಿಗೆ ಆದ್ಯತೆ. ಏನಾಯಿತು ಈ ಕಾರ್ಗಿಲ್ನಲ್ಲಿ? ಇದರಲ್ಲಿ ಪಾಕ್ ಶತ್ರುಗಳೆಷ್ಟು ಮಂದಿ ಸತ್ತರು? ಭಾರತೀಯ ಸೇನೆ ಹೊಸದಾಗಿ ಯಾವ ಪ್ರದೇಶ ವಶಪಡಿಸಿಕೊಂಡಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜೊತೆಗೆ ಹೋರಾಟದಲ್ಲಿ ಹುತಾತ್ಮರಾದ ಯೋಧರ ಸುದ್ದಿ ಕೇಳಿ ಕಣ್ಣೀರು ಮಿಡಿದವರೆಷ್ಟೋ. ಯುದ್ಧ ಮುಗಿಯುವವರೆಗೆ ದೇಶ ತನ್ನೆಲ್ಲ ಮಾಮೂಲು ಸಮಸ್ಯೆಗಳನ್ನು ಬದಿಗಿಟ್ಟು ಕಾರ್ಗಿಲ್ ಕದನದ ಸುದ್ದಿಗಳಿಗಾಗಿ ಕಣ್ಣು ಕಿವಿ ತೆರೆದು ಕುಳಿತಿದ್ದಂತೂ ನಿಜ. ಹಿಂದೆಂದು ಕಾಣದಂತಹ ಏಕತೆ ಈ ಯುದ್ಧದ ಸಂದರ್ಭದಲ್ಲಿ ಕಂಡುಬಂತು. ಇದೇನು ನಾವಾಗಿ ಬಯಸಿದ ಯುದ್ಧವಲ್ಲ. ಕಾಲು ಕೆರೆದು ಜಗಳ ತೆಗೆದು ನಾವಾಗಿ ಯುದ್ಧವನ್ನು ಮೈಮೇಲೆ ಎಳೆದುಕೊಂಡಿದ್ದೂ ಅಲ್ಲ. ನಿಜವಾಗಿ ಹೇಳುವುದಾದರೆ, ಲಾಹೋರ್ಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಸ್ ಯಾತ್ರೆ ಕೈಗೊಂಡ ಬಳಿಕ ಉಭಯ ದೇಶಗಳ ನಡುವೆ ಹೊಸದೊಂದು ಭಾಯಿ ಭಾಯಿ ಶಕೆಯೇ ಆರಂಭವಾಗಬಹುದೆಂದು ಭಾವಿಸಲಾಗಿತ್ತು. ಜಂಗ್ ನ ಹೋನೆ ದೆಂಗೆ, ಅಂದ್ರೆ ಯುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಎಂದು ವಾಜಪೇಯಿ ಅವರು ಫೆಬ್ರವರಿ 21ರಂದು ಲಾಹೋರ್ನಲ್ಲಿ ಪ್ರಧಾನಿ ನವಾಜ್ ಷರೀಫ್ ಭೇಟಿಯ ಬಳಿಕ ಘೋಷಿಸಿದ್ದರು. ಅದರಂತೆಯೇ ಅವರು ನಡೆದುಕೊಂಡರು. ಆದರೆ ಆಗಿದ್ದೇ ಬೇರೆ. ಇಡೀ ಜಗತ್ತೇ ಬದಲಾವಣೆಯ ಹಾದಿ ತುಳಿಯುತ್ತಿದ್ದರೂ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧದ ತನ್ನ ದ್ವೇಷ ಭಾವನೆ ತೊರೆಯಲಿಲ್ಲ. ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅದು ಮರೆಯಲಿಲ್ಲ. ವಾಜಪೇಯಿ ತೋರಿದ ಸ್ನೇಹ ಹಸ್ತಕ್ಕೆ ಕೈಚಾಚಿ ಕುಲುಕಿದ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಅತ್ತ ಲಾಹೋರ್ನಲ್ಲಿ ನವಾಜ್ ಷರೀಫ್ ವಾಜಪೇಯಿ ಅವರ ಕೈ ಕುಲುಕುತ್ತಿರುವಾಗ ಇತ್ತ ಕಾರ್ಗಿಲ್, ಬಟಾಲಿಕ್, ದ್ರಾಸ್, ಮುಷ್ಕೋ ಕಣಿವೆ ಯುದ್ಧಕ್ಕೂ ಗಡಿ ನಿಯಂತ್ರಣ ರೇಖೆ ಅತಿಕ್ರಮಿಸಿ ಪಾಕ್ ಸೈನಿಕರು, ಮುಜಾಹಿದ್ದೀನ್ ಬಾಡಿಗೆ ಬಂಟರು ಅಡಗುದಾಣ ರಚಿಸಿಕೊಳ್ಳತೊಡಗಿದ್ದರು. ಯುದ್ಧಕ್ಕೆ ಸಿದ್ಧತೆ ಸಾಗಿತ್ತು. ಭಾರತದ ಸ್ನೇಹಕ್ಕೆ ಪಾಕ್ ನೀಡಿದ ಬೆಲೆ ಇದು. ಭಾರತ ಮಾನಸಿಕವಾಗಿ ಯುದ್ಧಕ್ಕೆ ಖಂಡಿತ ಸಿದ್ಧವಾಗಿರಲಿಲ್ಲ. ಅತಿಕ್ರಮಣಕಾರಿಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಮ್ಮ ಸೇನೆಯ ಮೇಲೆ ದಾಳಿ ನಡೆಸಿದಾಗ ಇಡೀ ದೇಶವೇ ಆಘಾತಗೊಂಡಿತು. ಅನಿರೀಕ್ಷಿತ ದಾಳಿಗೆ ನಮ್ಮ ಕೆಲವು ಸೈನಿಕರು ಪ್ರಾರಂಭದಲ್ಲಿ ಬಲಿಯಾದರು. ಆದರೆ ಅನಂತರ ನಡೆದದ್ದೇ ಬೇರೆ. ಮೈ ಕೊಡವೆ ಮೇಲೆದ್ದ ನಮ್ಮ ಸೈನ್ಯ ಶತ್ರುಗಳನ್ನು ಸದೆಬಡಿದು ಗಡಿಯಾಚೆ ತೊಲಗಿಸುವವರೆಗೂ ವಿಶ್ರಮಿಸಲಿಲ್ಲ. ಸೀಮಿತ ಯುದ್ಧೋಪಕರಣ, ಪ್ರತಿಕೂಲ ಹವೆ, ಪಾಕ್ ವೈರಿಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯಾವುದಕ್ಕೂ ನಮ್ಮ ಯೋಧರು ಹೆದರಿ ಕಂಗೆಡಲಿಲ್ಲ. ಕೊರೆಯುವ ವಿಪರೀತ ಚಳಿಯಲ್ಲಿಯೂ ಒಂದಿಂಚು ಹುಲ್ಲು ಬೆಳೆಯದ ಪ್ರದೇಶದಲ್ಲಿ ನಮ್ಮ ಯೋಧರು ಅವಿರತವಾಗಿ ಶತ್ರು ಪಡೆಯ ವಿರುದ್ಧ ಸೆಣಸಿದರು. ಕೊನೆಗೂ ಜಯಲಕ್ಷ್ಮಿ ಒಲಿದಿದ್ದು ನಮಗೆ. ಸಾಧನಗಳ ಕೊರತೆಗಳು ನಮ್ಮ ವೀರ ಯೋಧರನ್ನು ಕಾಡಲಿಲ್ಲ. ಧೈರ್ಯ, ಪರಾಕ್ರಮ, ದೃಢ ನಿರ್ಧಾರಗಳೇ ಅವರ ಪ್ರಬಲ ಅಸ್ತ್ರಗಳಾದವು. ಆ ಅಸ್ತ್ರಗಳ ಮುಂದೆ ಪಾಕಿಗಳ ಬೇಳೆ ಬೇಯಲಿಲ್ಲ. ಬಹುಶಃ ಜಗತ್ತಿನಲ್ಲೇ ಇದೊಂದು ಕಠಿಣತಮ ಯುದ್ಧ ಆಗಿರಬಹುದು. ದುರ್ಗಮ ಪರ್ವತದೆತ್ತರವನ್ನು ಕಷ್ಟಪಟ್ಟು ಏರಿ ಹೋರಾಡಿದ ನಮ್ಮ ಇನ್ಫೆಂಟ್ರಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಕೆಲವು ಬಾರಿ ಇಡೀ ರಾತ್ರಿ ಯುದ್ಧ ಮಾಡಬೇಕಾಗಿ ಬಂದರೆ ಇನ್ನು ಕೆಲವು ಸಲ 36 ಗಂಟೆಗಳ ಕಾಲ ಅವಿರತವಾಗಿ ಶತ್ರು ಪಡೆಯೊಂದಿಗೆ ಸೆಣಸಿದ ಸಂದರ್ಭಗಳೂ ಉಂಟು. ಭೂ ಸೈನ್ಯದ ಜೊತೆ ಆರ್ಟಿಲರಿ ಹಾಗೂ ವಾಯುದಳ ಕೂಡ ಹೋರಾಡಿತು.
ಸೇನೆಯ ವೈದ್ಯಾಧಿಕಾರಿಗಳು ಅಸುರಕ್ಷಿತ ಬಂಕರ್ಗಳಲ್ಲಿ ಗಾಯಗೊಂಡು ಕುಸಿದು ಬಿದ್ದಿದ್ದ 584 ಹೆಚ್ಚು ಯೋಧರ ಶುಶ್ರೂಷೆಯಲ್ಲಿ ಹಗಲಿರುಳು ಶ್ರಮಿಸಿದರು. ಭಾರತ ಸೇನೆ ಇದುವರೆಗೆ ಕಂಡ ಅತ್ಯಂತ ಕಠಿಣ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಒಂದೋ ಹೋರಾಡಬೇಕಿತ್ತು, ಇಲ್ಲವೇ ಹೋರಾಡುತ್ತಾ ಮಡಿಯಬೇಕಾಗಿತ್ತು. ಬೇರೆ ಅವಕಾಶವೇ ಅಲ್ಲಿರಲಿಲ್ಲ. ಹಿಮ್ಮೆಟ್ಟುವ ಸಾಧ್ಯತೆಯಂತೂ ಇರಲೇ ಇಲ್ಲ. ಜುಲೈ 14 ವಿಜಯ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಾಗ ನಮ್ಮ ತ್ರಿವರ್ಣ ಧ್ವಜ ರಕ್ತದಲ್ಲಿ ಸಂಪೂರ್ಣ ತೊಯ್ದು ಕೆಂಪಾಗಿತ್ತು.

0: ಜುಲೈ 26 ಕಾರ್ಗಿಲ್ ವಿಜಯ ದಿವಸ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವ್ಯಕ್ತಿಗಳ ಕಥೆಗಳು ಈಗ ರೇಡಿಯೋ ಕುಂದಾಪುರದ ಈ ಬಾನುಲಿ ನಾಟಕದ ಮೂಲಕ ನಿಮ್ಮ ಮುಂದೆ.
1: ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಪರ್ವತಗಳು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದವು. ದೇಶದ ರಕ್ಷಣೆಗಾಗಿ ಅನೇಕ ಯುವಕರು ತಮ್ಮ ಜೀವವನ್ನೇ ಅರ್ಪಿಸಿದರು. ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಹನೀಫ್ ಉದ್ದೀನ್. ಕೇವಲ 25 ವರ್ಷದ ಈ ಯುವ ಅಧಿಕಾರಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ದೇಶಕ್ಕಾಗಿ ಮೀಸಲಿಟ್ಟರು. ಹನೀಫ್ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗಲೇ ತಂದೆ ನಿಧನರಾದರು.

0: ಸೇನೆಗೆ ಸೇರುತ್ತೀಯ? ದೇಶ ಕರೆಯುತ್ತಿದ್ದರೆ ಹೋಗಲೇಬೇಕು ತೌಸಿಫ್.
1: ಹನೀಫ್ ಅವರ ಅಣ್ಣ ಸಮೀರ್ ಬರೆದ ಒಂದು ಹಾಡನ್ನು ಅವರು ಆಗಾಗ ಗುನುಗುತ್ತಿದ್ದರು. ಆ ಹಾಡಿನ ಅರ್ಥ, ಜೀವನದ ಸಂಪೂರ್ಣ ಸತ್ಯ ಒಂದು ಕ್ಷಣದಲ್ಲಿದೆ, ಆ ಕ್ಷಣವನ್ನು ಬದುಕಿಬಿಡಿ, ನಾಳೆಯನ್ನು ಯಾರೂ ಕಂಡಿಲ್ಲ.
2: ಏಕ್ ಪಲ್ ಮೇ ಹೇ ಸತ್ ಸಾರಿ ಜಿಂದಗಿ ಕಾ, ಇಸ್ ಪಲ್ ಮೇ ಜೀ ಲೋ ಯಾರೋ, ಯಹಾ ಕಲ್ ಕಿಸ್ನೇ ದೇಖಾ.
1: ಹನೀಫ್ ಭಾರತೀಯ ಸೇನಾ ಅಕಾಡೆಮಿಗೆ ಸೇರಿದರು. ಕಠಿಣ ತರಬೇತಿಯ ನಂತರ ಅಧಿಕಾರಿ ಆದರು.
3: ಕೆಡೆಟ್ ಹನೀಫ್ ಉದ್ದೀನ್.
4: ಎಸ್ ಸರ್.
3: ದೇಶ ಮೊದಲು, ನಂತರ ಉಳಿದದ್ದು.
4: ಸರ್, ಐ ಶಾಲ್ ಸರ್ವ್ ದ ನೇಷನ್ ವಿತ್ ಆಲ್ ಮೈ ಸ್ಟ್ರೆಂಥ್.
1: ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಹಿಮಚ್ಛಾದಿತ ಪರ್ವತಗಳಲ್ಲಿ ಹನೀಫ್ ಮತ್ತು ಅವರ ತಂಡ ಶತ್ರುಗಳನ್ನು ಎದುರಿಸುತ್ತಿದ್ದರು.
4: ಸರ್, ಶತ್ರುಗಳು ಮೇಲ್ಭಾಗದಲ್ಲಿ ಅಡಗಿದ್ದಾರೆ. ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಮುಂದಕ್ಕೆ ಸಾಗೋಣ. ಜೈ ಹಿಂದ್, ಮುಂದೆ ಬನ್ನಿ.
1: ದೇಶದ ರಕ್ಷಣೆಗೆ ಹೋರಾಡುತ್ತಿದ್ದಾಗ ಹನೀಫ್ ಶತ್ರುಗಳ ಗುಂಡಿಗೆ ಬಲಿಯಾದರು. ಆದರೆ ಅವರ ಶೌರ್ಯವನ್ನು ಶತ್ರುಗಳು ಮರೆತಿಲ್ಲ. ಕ್ರೂರವಾಗಿ ಅವರ ದೇಹವನ್ನು ಹಾನಿಗೊಳಿಸಲಾಯಿತು. ಅನೇಕ ದಿನಗಳ ನಂತರ ಅವರ ಪಾರ್ಥಿವ ಶರೀರ ಪತ್ತೆಯಾಯಿತು.
5: ನನ್ನ ಮಗ ಮರಳಿ ಬಂದಿದ್ದಾನೆ, ಆದರೆ ತ್ರಿವರ್ಣ ಧ್ವಜದಲ್ಲಿ ಹೊತ್ಕೊಂಡು. ನನಗೆ ದುಃಖವಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಇದೆ.
1: ಒಬ್ಬ ತಾಯಿಯ ಕಣ್ಣೀರು ಒಂದು ದೇಶದ ಹೆಮ್ಮೆ ಆಯಿತು.

0: ಇದೀಗ ಇನ್ನೋರ್ವ ಕಾರ್ಗಿಲ್ ಯುದ್ಧದ ವೀರ ಮರಣೆಯ ಕಥೆ ಕೇಳಿ.
1: ಪ್ರಿಯ ಜಲಜ, ನಾನು ಊರಿನಿಂದ ಬಂದ ಮೇಲೆ ನನಗೆ ಕಾಗದ ಬರೆಯಲು ಆಗ್ಲೇ ಇಲ್ಲ. ಬೇಜಾರ್ ಮಾಡಬೇಡ, ನಾನು ನಾಳೆ ಒಂದು ವಿಚಿತ್ರವಾದ ಅಪಾಯ ಭರಿತ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಮುಂದೇನಾಗ್ತದೋ ನನಗೂ ತಿಳಿದಿಲ್ಲ, ಆದರೆ ದೇಶದ ಕರ್ತವ್ಯ ನನ್ನನ್ನು ಕರೆಯುತ್ತಿದೆ. ನೀನು ಧೈರ್ಯದಿಂದಿರು, ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನೊಂದಿಗಿದೆ.
2: ಜೂನ್ 2ಕ್ಕೆ ಬರೆದ ಆ ಪತ್ರ ತನ್ನ ಪತ್ನಿ ಜಲಜಾಲ ಕೈ ಸೇರುವ ವೇಳೆಗೆ ಇನ್ನೊಂದು ವಾಹನವು ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಪತ್ರ ಬಂದ ದಿನವೇ ಅವರ ಪಾರ್ಥಿವ ಶರೀರವು ಮನೆಗೆ ತಲುಪಿತ್ತು.
3: ವಿಶ್ವನಾಥನ್ ಅವರ ಪತ್ರ ಬಂದಿದೆಯೇ?
4: ಮೇಡಮ್, ಪತ್ರ, ನಾವು ನಿಮ್ಗೊಂದು ಸುದ್ದಿ ಹೇಳಬೇಕಾಗಿದೆ.
2: ತೊಲೋಲಿಂಗ್ ಪರ್ವತದಲ್ಲಿ ವಿಶ್ವನಾಥನ್ ಅವರ ಮೂವರು ಆತ್ಮೀಯ ಸ್ನೇಹಿತರು ಹುತಾತ್ಮರಾಗಿದ್ದರು. ಅವರ ಮೃತದೇಹಗಳನ್ನು ಕೆಳಗೆ ತರುವುದು ತನ್ನ ಕರ್ತವ್ಯ ಎಂದು ಅವರು ನಿರ್ಧರಿಸಿದರು.
1: ನಮ್ಮ ಸ್ನೇಹಿತರು ಅಲ್ಲಿ ಉಳಿಯಬಾರದು, ಯಾವ ಬೆಲೆ ಕೊಟ್ಟಾದರೂ ಸರಿ ನಾವು ಅವರನ್ನು ಹಿಂದಕ್ಕೆ ಕರೆತರುತ್ತೇವೆ.
5: ಸರ್, ಶತ್ರುಗಳು ಎತ್ತರದ ಬಂಕರ್ ನಲ್ಲಿ ಇದ್ದಾರೆ.
1: ಅದಕ್ಕಾಗಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ, ಮುಂದೆ ಸಾಗೋಣ.
2: 18 ಗ್ರನೇಡಿಯರ್ಸ್ ಪಡೆಯೊಂದಿಗೆ ವಿಶ್ವನಾಥನ್ ಮುನ್ನಡೆದರು. ಪರ್ವತದ ಮೇಲಿಂದ ಶತ್ರುಗಳು LMG ಯಂತ್ರಗನ್ನಿಂದ ಗುಂಡಿನ ಮಳೆ ಸುರಿಸುತ್ತಿದ್ದರು.
5: ಸರ್, ಮೊದಲ ಬಂಕರ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಎರಡನೆಯ ಬಂಕರ್ ಕೂಡ ವಶವಾಗಿದೆ, ಮೂರನೆಯ ಬಂಕರ್ ಕೂಡ ನಮ್ಮದೇ ಸರ್.
4: ಸರ್, ಸರ್, ನಿಮ್ಮ ತೊಡೆಗೆ ಗುಂಡು ತಗಲಿದೆ.
1: ನನಗೆ ಗುಂಡು ತಾಗಿತ್ತೆಂದು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ, ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಭಾರತ್ ಮಾತಾ ಕೀ ಜೈ.
2: ತೀವ್ರವಾಗಿ ಗಾಯಗೊಂಡ ವಿಶ್ವನಾಥನ್ ಅವರನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ

0: ಸರ್, ಸರ್ ಧೈರ್ಯವಾಗಿರಿ ಸರ್, ನಿಮಗೇನು ಆಗಲ್ಲ ಸರ್.
1: ಇದು ನನ್ನ ದೇಶ, ನನ್ನ ಸೈನಿಕ.
2: ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆಸ್ಪತ್ರೆ ತಲುಪುವ ಮುನ್ನವೇ ಆ ವೀರ ಹೃದಯದ ಬಡಿತ ನಿಂತಿತ್ತು.
3: ಕೊಚ್ಚಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವನಾಥನ್ ವಿಭಿನ್ನನಾಗಿದ್ದ. ಅವನಲ್ಲಿ ಅಪಾರ ಶಿಸ್ತು, ಸಮರ್ಪಣೆ ಮತ್ತು ದೇಶಪ್ರೇಮ ಇತ್ತು. ಅವನು ದೊಡ್ಡ ಸಾಧನೆ ಮಾಡುತ್ತಾನೆಂದು ನಮಗೆ ಶಾಲೆಯಲ್ಲಿದ್ದಾಗಲೇ ಗೊತ್ತಿತ್ತು.
4: ನನ್ನ ಮಗ ಮರಳಿ ಬಂದ,

0: ಮಾತನಾಡಲಿಲ್ಲ. ಅವನು ಧರಿಸಿದ್ದ ರಕ್ತದ ಕಲೆಗಳಿದ್ದ ಸಮವಸ್ತ್ರವನ್ನು ನಾನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ. ಅದು ಕೇವಲ ಯೂನಿಫಾರ್ಮ್ ಅಲ್ಲ, ಅದು ನನ್ನ ಮಗನ ತ್ಯಾಗದ ಸಂಕೇತ.
1: ಕರ್ತವ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರಂತಹ ವೀರರು ಇರುವವರೆಗೂ ಭಾರತ ಸುರಕ್ಷಿತವಾಗಿರುತ್ತದೆ. ಅವರು ಬರೆದ ಕೊನೆಯ ಪತ್ರದ ಪದಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ದೇಶ ಮೊದಲು, ಉಳಿದದ್ದು ನಂತರ. ಬನ್ನಿ, ಈ ಅಮರ ಯೋಧನಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್.
2: ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು. 1999 ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಅವರು ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಯೋಧರಲ್ಲಿ ಒಬ್ಬರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು 10 ಮೇ 1980 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸಿದರು. ಅವರು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. 1999 ಜುಲೈ 3-4 ರಾತ್ರಿ ಟೈಗರ್ ಹಿಲ್ ಮೇಲಿನ ಶತ್ರುಗಳ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ನೀಡಲಾಯಿತು. ಹಿಮದಿಂದ ಆವೃತವಾದ ನೇರವಾದ ಬಂಡೆಗಲ್ಲನ್ನು ಏರಿ ಮೇಲಕ್ಕೆ ಹೋಗುವ ಅಪಾಯಕಾರಿ ಕಾರ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಸ್ವಯಂ ಪ್ರೇರಿತರಾಗಿ ಮುಂಚೂಣಿಯಲ್ಲಿ ನಿಂತರು. ಶತ್ರುಗಳ ತೀವ್ರ ಗುಂಡಿನ ದಾಳಿಯಿಂದ ಗಾಯಗೊಂಡರೂ ಕೂಡ ಅವರು ಹಿಂತಿರುಗಲಿಲ್ಲ. ಮೇಲಕ್ಕೆ ಏರಿ ಶತ್ರುಗಳ ಬಂಕರ್ ಮೇಲೆ ದಾಳಿ ನಡೆಸಿ ತಮ್ಮ ಸಹಯೋಧರಿಗೆ ದಾರಿ ಮಾಡಿಕೊಟ್ಟರು. ಅವರ ಧೈರ್ಯದಿಂದ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಕಾರ್ಯ ಉತ್ತಮವಾಗಿ ನಡೆಯಿತು. ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಅವರು ಬದುಕುಳಿದರು ಮತ್ತು ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅವರು ಪರಮವೀರ ಚಕ್ರದ ಜೀವಂತ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ.
3: ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಪಾಂಡೆ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಭಾರತೀಯ ಸೇನೆಯ 11ನೇ ಗೋರ್ಖಾ ರೈಫಲ್ಸ್ ಪಡೆಯ ಅಧಿಕಾರಿಯಾಗಿದ್ದ ಅವರು 1999 ಕಾರ್ಗಿಲ್ ಯುದ್ಧದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರ ಸಾಹಸಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಗೌರವವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಜನನ ಜೂನ್ 25, 1975 ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಆಯಿತು. ಸೇನಾ ಸೇರ್ಪಡೆ 1997 ಭಾರತೀಯ ಸೇನೆಗೆ ಅಧಿಕಾರಿಯಾಗಿ ಸೇರಲ್ಪಟ್ಟರು. ಅವರು ಬಾಲ್ಯದಿಂದಲೇ ದೇಶ ಸೇವೆಯ ಕನಸು ಕಂಡಿದ್ದರು. ತಮ್ಮ ಎಸ್ಎಸ್ಬಿ ಸಂದರ್ಶನದಲ್ಲಿ ನಾನು ಪರಮವೀರ ಚಕ್ರ ಗೆಲ್ಲಲು ಸೇನೆಗೆ ಸೇರಲು ಬಯಸುತ್ತೇನೆ ಎಂದು ಹೇಳಿದ್ದರು. ಕಾರ್ಗಿಲ್ ಯುದ್ಧದಲ್ಲಿನ ಸಾಹಸ ಹೀಗಿದೆ. 1999 ಜುಲೈ 2 ಮತ್ತು ಜುಲೈ 3 ರಾತ್ರಿ ಬಟಾಲಿಕ್ ವಲಯದ ಕಾಲುಬಾರ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮನೋಜ್ ಪಾಂಡೆ ತಮ್ಮ ಪಡೆಯನ್ನು ಮುನ್ನಡೆಸಿದರು. ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ನಡೆಸಿ ಅನೇಕ ಸ್ಥಾನಗಳನ್ನು ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡಿದ್ದರೂ ಹೋರಾಟ ಮುಂದುವರಿಸಿ ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡಿದರು. ಕೊನೆಗೆ ಯುದ್ಧ ಭೂಮಿಯಲ್ಲೇ ವೀರ ಮರಣ ಹೊಂದಿದರು. ಅವರ ಸಾಹಸದಿಂದ ಭಾರತೀಯ ಸೇನೆಗೆ ಮಹತ್ವದ ವಿಜಯ ದೊರೆಯಿತು. ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅವರ ಈ ಮಾತು ಅವರ ನಿರ್ಭಯತೆ, ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಜೈ ಹಿಂದ್
4: ಜವಾನ.
1: 1999 ಕಾರ್ಗಿಲ್. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದ ಹಿಮ ಪರ್ವತಗಳು, ಉಸಿರಾಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ. ಆದರೂ ಭಾರತೀಯ ಸೈನಿಕರು ಅಲ್ಲಿ ನಿಂತಿದ್ದರು, ದೇಶದ ಗಡಿಯನ್ನು ಕಾಯಲು.
5: ಇಂದು ಜಯಪ್ರಕಾಶ್ನ ಕಾಗದ ಬರ್ಬೋದೇನು?
6: ಅಪ್ಪ ಬಂದ್ಮೇಲೆ ನಾನು ಹೊಸ ಪುಸ್ತಕ ತರ್ತೀನಿ ಅಂತ ಹೇಳಿದ್ದಾರೆ.
7: ನನ್ ಮಗ ಗಡಿಯಲ್ಲಿದ್ರು ನಮ್ಮನ್ನೇ ನೆನ್ಸ್ಕೊಳ್ತಾನೆ. ಓ, ನನ್ ಮಗನ ಕಾಗದ ಬಂದಿದೆ. ಏನ್ ಬರ್ತಿದ್ದಾನೆ? ಓ, ಪ್ರಿಯ ಅಮ್ಮ ಅಪ್ಪ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಹಿಮ, ಗಾಳಿ ಮತ್ತು ಕಲ್ಲುಗಳ ನಡುವೆಯೂ ನಮ್ಮ ಮನಸ್ಸು ಮಾತ್ರ ಭಾರತದ ತ್ರಿವರ್ಣ ಧ್ವಜದ ಕಡೆಗೆ ನೋಡುತ್ತದೆ. ನಮ್ಮ ಬಗ್ಗೆ ಚಿಂತಿಸಬೇಡಿ, ಹಾಗಂತ ಬರ್ತಿದ್ದಾನೆ.
5: ಓ, ನನ್ನ ಮಗ ಎಷ್ಟು ಧೈರ್ಯಶಾಲಿ.
8: ರೇಡಿಯೋ ಕುಂದಪುರ ಸುದ್ದಿಗೆ ಸ್ವಾಗತ. ಕಾರ್ಗಿಲ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ.
3: ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
7: ಸೈನಿಕರೇ, ನಮ್ಮ ಗುರಿ ಟೈಗರ್ ಹಿಲ್. ಏನೇ ಆಗ್ಲಿ, ಹಿಂಜರಿಯುವ ಪ್ರಶ್ನೆ ಇಲ್ಲ.
1: ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
7: ಯೆ ದಿಲ್ ಮಾಂಗೆ ಮೋರ್,
1: ಈ ಮಾತು ಭಾರತೀಯ ಯುವ ಜನತೆಗೆ ಧೈರ್ಯದ ಸಂಕೇತವಾಯಿತು. ಅತಿ ಕಠಿಣ ಶಿಖರವನ್ನು ಏರುತ್ತಿದ್ದಾಗ ಅನೇಕ ಗಾಯಗಳಾದರೂ ಯೋಗೇಂದ್ರ ಸಿಂಗ್ ಯಾದವ್ ಹೋರಾಟವನ್ನು ಮುಂದುವರಿಸಿದರು.
2: ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಅವರು ಭಾರತದ ಅತ್ಯುನ್ನತ ಸೈನಿಕ ಶೌರ್ಯ ಪ್ರಶಸ್ತಿಯಾದ ಪರಂ ವೀರ ಚಕ್ರ ಅನ್ನು ಮರಣೋತ್ತರವಾಗಿ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಅವರ ಅಸಾಮಾನ್ಯ ಸಾಹಸ ಮತ್ತು ದೇಶಭಕ್ತಿ ಅವರನ್ನು ಭಾರತದ ಯುವಕರಿಗೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರ ಜನನ 9 ಸೆಪ್ಟೆಂಬರ್ 1974 ಪಲಂಪುರ್ ಹಿಮಾಚಲ ಪ್ರದೇಶದಲ್ಲಿ ಆಯಿತು. ಅವರು 1997 ಭಾರತೀಯ ಸೇನೆಯ 13 ಜಂಬೂ ಮತ್ತು ಕಾಶ್ಮೀರ ರೈಫಲ್ ಪಡೆಯ ಅಧಿಕಾರಿಯಾಗಿ ನೇಮಕಗೊಂಡರು. ಕಾರ್ಗಿಲ್ ಯುದ್ಧದ ವೇಳೆ 5,140 ಮತ್ತು 4,875 ಎಂಬ ಅತ್ಯಂತ ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಶತ್ರುಗಳ ತೀವ್ರ ಪ್ರತಿರೋಧದ ನಡುವೆಯೂ ತಮ್ಮ ಸೈನಿಕರನ್ನು ಮುನ್ನಡೆಸಿ ವಿಜಯ ಸಾಧಿಸಿದರು. 5,140 ವಶಪಡಿಸಿಕೊಂಡ ನಂತರ ಅವರು ರೇಡಿಯೋದ ಮೂಲಕ ಹೇಳಿದ ಯೆ ದಿಲ್ ಮಾಂಗೆ ಮೋರ್ ಎಂಬ ಮಾತು ಕಾರ್ಗಿಲ್ ಯುದ್ಧದ ಸಂಕೇತ ವಾಕ್ಯವಾಗಿ ಪ್ರಸಿದ್ಧವಾಯಿತು. 1999 ಜುಲೈ 7 4,875 ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಂ ವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು.
4: ಜೈ ಹಿಂದ್.
3: ಶಹೀದ್. 1999 ಮೇ ತಿಂಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಭಾರತದ ಗಡಿಯನ್ನು ಕಾಪಾಡುತ್ತಿದ್ದ ಯೋಧರ ಮೇಲೆ ಒಂದು ದೊಡ್ಡ ಸವಾಲು ಎದುರಾಯಿತು. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳು ಅತಿಕ್ರಮಣ ಮಾಡಿದ್ದರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದ ಗೌರವವನ್ನು ಉಳಿಸಿದ ವೀರ ಯೋಧರ ಸ್ಮರಣಾರ್ಥ ಇಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ.
8: ರವಿಯಿಂದ ಪತ್ರ ಬಂದಿದ್ಯಾ?
9: ಹೌದು, ನಿನ್ನೆ ಬಂದಿತ್ತು. ಅವನು ಕ್ಷೇಮವಾಗಿದ್ದಾನೆ.
6: ಅಪ್ಪ ಅಪ್ಪ, ಅಣ್ಣ ಯಾವಾಗ ಮನೆಗೆ ಬರ್ತಾನೆ?
9: ಪತ್ರದಲ್ಲಿ ಹೀಗಿದೆ ನೋಡು. ಅಮ್ಮ, ಅಪ್ಪ, ನಾನು ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ.
8: ದೇವರು ಅವನನ್ನು ಕಾಪಾಡಲಿ.
3: ಇದು ಆಕಾಶವಾಣಿ. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳ ಅತಿಕ್ರಮಣ ಪತ್ತೆಯಾಗಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
10: ಅಯ್ಯಯ್ಯೋ, ನಮ್ಮ ರವಿ ಅಲ್ಲೇ ಇರಬಹುದಲ್ವಾ?
9: ಚಿಂತಿಸಬೇಡ, ನಮ್ಮ ಮಗ ಧೈರ್ಯಶಾಲಿ.
11: ಸೈನಿಕರೇ, ನಮ್ಮ ದೇಶದ ಗೌರವ ನಿಮ್ಮ ಕೈಯಲ್ಲಿ. ನಾವು ಈ ಶಿಖರವನ್ನು ಮರಳಿ ವಶಪಡಿಸಿಕೊಳ್ಳಲೇಬೇಕು.
12: ಜೈ ಹಿಂದ್
11: ಸರ್. ನಾವು ಹಿಂದೆ ಸರಿಯುವುದಿಲ್ಲ
13: ಸರ್. ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧ.
11: ಮುಂದೆ ಸಾಗಿರಿ, ಕವರ್ ತೆಗೆದುಕೊಳ್ಳಿ, ಮುಂದೆ ಸಾಗಿರಿ.
13: ಸರ್, ನಾವು ಶಿಖರದ ಸಮೀಪದಲ್ಲಿದ್ದೇವೆ.
11: ಭಾರತದ ಧ್ವಜ ಹಾರಿಸೋಣ.
12: ಸೈನಿಕರೇ, ನಾವು ಜಯ ಗಳಿಸಿದ್ದೇವೆ.
14: ಭಾರತ ಮಾತಾ ಕೀ ಜೈ. ಜೈ
3: ಹಿಂದ್. ಇದೀಗ ಬಂದ ವಿಶೇಷ ಸುದ್ದಿ. ಜುಲೈ 26, 1999 ಭಾರತೀಯ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿದೆ. ದೇಶಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ವಿಜಯದ ಹಿಂದೆ ಅನೇಕ ಯೋಧರ ತ್ಯಾಗ ಅಡಗಿದೆ. ಅವರ ಶೌರ್ಯ, ಧೈರ್ಯ ಮತ್ತು ದೇಶ ಪ್ರೇಮ ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ. ಇಂತಹ ವೀರರನ್ನು ಹೆತ್ತ ಭಾರತ ಮಾತೆಗೆ ನಮ್ಮ ದೊಡ್ಡ ನಮಸ್ಕಾರ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ಅವರ ಆದರ್ಶಗಳನ್ನು ನಾವು ಅನುಸರಿಸೋಣ. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಜಯದ ನೆನಪು ಮಾತ್ರವಲ್ಲ, ಅದು ದೇಶಭಕ್ತಿ, ತ್ಯಾಗ ಮತ್ತು ಕರ್ತವ್ಯದ ಸಂಕೇತವಾಗಿದೆ. ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ,
14: ಜೈ ಹಿಂದ್, ವಂದೇ ಮಾತರಂ.
2: ಟೈಗರ್ ಹಿಲ್ಸ್ ತೊಲೋಲಿಂಗ್ ಹಿಮ ಪರ್ವತಗಳು ಸಿಖ್ಖರು, ಪಂಜಾಬಿಗಳು, ಗೂರ್ಖರು, ಬಿಹಾರಿಗಳು, ನಾಗಾಗಳು, ಬಂಗಾಳಿಗಳು, ಮಲಯಾಳಿಗಳು, ಮರಾಠರು, ಜಾಟರು, ಕನ್ನಡಿಗರು, ತಮಿಳರು, ಹೀಗೆ ಎಲ್ಲರ ರಕ್ತದಿಂದ ತೊಯ್ದಿವೆ. ಈ ರಕ್ತದ ಕಲೆಗಳ ಮೇಲೆ ಮತ್ತೆ ಚಳಿಗಾಲದಲ್ಲಿ ಹಿಮ ಹರಡಿಕೊಳ್ಳಲಿದೆ. ಆದರೆ ಅವರೆಲ್ಲರ ತ್ಯಾಗ ಬಲಿದಾನಗಳು ಎಂದಿಗೂ ಅಳಿಯಲಾರವು. ಭಾರತಕ್ಕೆ ಅದೆಂತಹ ಅದಮ್ಯ ಶಕ್ತಿ ಇದೆ ಎಂದು ಚರಿತ್ರೆ ಓದಿದ ಮುಂದಿನ ಪೀಳಿಗೆ ಖಂಡಿತ ಆಶ್ಚರ್ಯಚಕಿತವಾಗದೇ ಇರದು. ಭಾರತದ ಆತ್ಮಶಕ್ತಿ ಸುಪ್ತವಾಗಿರಬಹುದು, ಆದರೆ ಸಮಯ ಬಂದಾಗ ಅದು ಜಾಗೃತವಾಗಿ ಇಡೀ ದೇಶವನ್ನು ಬಡಿದಬ್ಬಿಸಬಲ್ಲದೆಂಬುದಕ್ಕೆ ಕಾರ್ಗಿಲ್ ಕದನ ಒಂದು ಜ್ವಲಂತ ಸಾಕ್ಷಿ. ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಅರ್ಧ ಶತಮಾನದ ಹಿಂದೆ ಸ್ಥಾಪಿಸಲಾದ ಒಂದು ಪ್ರತಿಮೆ ಇದೆ. ಯುದ್ಧದಲ್ಲಿ ಹೋರಾಡಿ ಕೆಳಗೆ ಕುಸಿಯುತ್ತಿರುವ ಯೋಧನೊಬ್ಬನ ಪ್ರತಿಮೆಯದು. ಅದರ ಕೆಳಗೊಂದು ವಾಕ್ಯ: ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ. ಈ ಕೆತ್ತನೆ ಈಗ ಮಳೆಗೆ ತೊಯ್ದು ಚಳಿ ಗಾಳಿಗೆ ತುಯ್ದು ಮಸುಕಾಗಿದೆ. ಬರೆಹ ಮಸುಕಾದರೇನು? ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಯೋಧರ ವೀರಗಾಥೆ ಇಂದಿಗೂ ಅಕ್ಷರಶಃ ಈ ಮಾತನ್ನು ಮತ್ತೆ ನೆನಪಿಸುತ್ತಿದೆ. ಕಾರ್ಗಿಲ್ ಕದನ ಭೂಮಿಯಿಂದ ಹೆಣವಾಗಿ ಹುಟ್ಟೂರಿಗೆ ಪೆಟ್ಟಿಗೆಯಲ್ಲಿ ಬಂದ ಪ್ರತಿಯೊಬ್ಬ ಯೋಧರು ನಮ್ಮೆಲ್ಲರ ನಾಳೆಗಳಿಗಾಗಿ ತಮ್ಮ ಈ ದಿನಗಳನ್ನು ಬಲಿದಾನ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತೊಂದು ತೇಲಿ ಬರುತ್ತಿದ್ದುದು ನಿಮಗೆ ನೆನಪಿರಬಹುದು. ದೇ ಡಿಂಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇಯರ್ ಲೈಫ್ಸ್ ಇನ್ ಕಾರ್ಗಿಲ್, ಬಟ್ ಫಾರ್ ಅವರ್ಸ್. ಅದರ ಹಿಂದೆಯೇ ಇನ್ನೊಂದು ವಾಕ್ಯ ತೇಲಿ ಬರುತ್ತಿತ್ತು: ದೇ ಡೈ ಫಾರ್ ಅ ಸ್ಟ್ರೇಂಜರ್ ಅಂಡ್ ದಟ್ ಸ್ಟ್ರೇಂಜರ್ ಇಸ್ ಯು. ನಿಜ. ಕಾರ್ಗಿಲ್ ಕದನದಲ್ಲಿ 406 ಹೆಚ್ಚು ವೀರ ಯೋಧರು ನಮಗಾಗಿ, ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗಲೂ ಹುತಾತ್ಮರಾಗುತ್ತಲೇ ಇದ್ದಾರೆ. 18,000 ಅಡಿ ಎತ್ತರಕ್ಕೆ ತಲುಪಿ ವೈರಿ ಪಡೆಯನ್ನು ಚೆಂಡಾಡುವುದು ಅಷ್ಟು ಸುಲಭವೇನಲ್ಲ. ಭಾರತೀಯ ಸೈನ್ಯ ಇದುವರೆಗೆ ಕಾದಾಡಿದ ಕದನಗಳಲ್ಲಿ ಕಾರ್ಗಿಲ್ ಸಮರ ಅತ್ಯಂತ ಕಠಿಣವಾದುದು. 1955 ಹಾಗೂ 1971 ಈ ಬಾರಿ ಇನ್ಫೆಂಟ್ರಿಯನ್ನು ಬೆಂಬಲಿಸುವ ಟ್ಯಾಂಕುಗಳಿರಲಿಲ್ಲ. ಗತಪ್ರಾಣನಾಗಿ ಬಿದ್ದಾಗ ವಾಯುದಳದ ನೆರವು ಕೋರುವಂತಿರಲಿಲ್ಲ. ಯುದ್ಧರಂಗದಿಂದ ತಪ್ಪಿಸಿಕೊಂಡು ಸುರಕ್ಷಿತ ತಾಣಕ್ಕೆ ತಲುಪುವ ಪ್ರಶ್ನೆಯೇ ಈ ಬಾರಿ ಇರಲಿಲ್ಲ. ಹಾಗೆಂದೇ ಈ ಬಾರಿ ಯುದ್ಧಕ್ಕೆ ತೆರಳಿದ ಸೈನಿಕರೊಬ್ಬೊಬ್ಬರದ್ದು ಒಂದೊಂದು ಸಾಹಸಗಾಥೆ. ಆ ಎಲ್ಲಾ ಹುತಾತ್ಮರ ಕಥೆ ಬರೆದರೆ ಒಂದು ದೊಡ್ಡ ಪುಸ್ತಕವೇ ಆಗುವುದರಲ್ಲಿ ಅನುಮಾನವಿಲ್ಲ. ಆದರಲ್ಲಿ ಪ್ರಾತಿನಿಧಿಕವಾಗಿ ಕೆಲವೇ ಕೆಲವು ವೀರರ ಯಶೋಗಾಥೆಯನ್ನು ನೀಡಲಾಗಿದೆ. ಇವರಲ್ಲದೆ ರಾಷ್ಟ್ರದೇವಗೆ ಪ್ರಾಣದೀವಿಗೆಯಾಗಿ ತಾಯ್ನಾಡಿಗಾಗಿ ತಲೆಯೊಡ್ಡಿದವರು ಇನ್ನೆಷ್ಟು.

ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲಿ ಕಾರ್ಗಿಲ್ ವಿಜಯ ದಿವಸದ ವಿಶೇಷ ಬಾನುಲಿ ನಾಟಕವನ್ನ ಕೇಳಿದಿರಿ. ಇದರಲ್ಲಿ ಪಾತ್ರ ವಹಿಸಿದವರು ಸಿಂಚನಾ, ಕೀರ್ತಿ, ಸಮೀಕ್ಷಾ, ಶ್ವೇತಾ, ಶ್ರಾವ್ಯ, ಧನುಷ್, ಲಂಕೇಶ್, ಅನ್ವಿತಾ, ಸತ್ಯನ್, ಮೀನಾಕ್ಷಿ ಎನ್ಎಸ್, ಜ್ಯೋತಿ ಸಾಲಿಗ್ರಾಮ. ಈ ಬಾನುಲಿ ನಾಟಕದ ನಿರ್ದೇಶಕರು ಮೀನಾಕ್ಷಿ ಎನ್ಎಸ್, ಭಂಡಾರ್ಕಾರ್ಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು. ಕಾರ್ಯಕ್ರಮ ನಿರ್ಮಾಣ ಜ್ಯೋತಿ ಸಾಲಿಗ್ರಾಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗರೆ, ಈಗ ನಿಮಗಾಗಿ ಒಂದು ರಂಗಗೀತೆ. ಸುರಭಿ ರಿಜಿಸ್ಟರ್ಡ್ ಬೈಂದೂರು ನಾಟಕ ತಂಡದವರು ಕುಂದಾಪುರ ಕನ್ನಡದಲ್ಲಿ ಮಾಡಿದ ಸಂಪೂರ್ಣ ರಾಮಾಯಣದ ಒಂದು ಸನ್ನಿವೇಶದ ರಂಗಗೀತೆಯನ್ನು ಹಾಡ್ತಾರೆ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಪಿಯು ಕಾಲೇಜಿನ ಭೃಂಗಾ ಕೆ ಉಡುಪ ಅವರು. ಈ ನಾಟಕವನ್ನು ನಿರ್ದೇಶನ ಮಾಡಿದವರು ಗಣೇಶ್ ಮಂದಾರ್ತಿ. ಸನ್ನಿವೇಶ ಹೀಗಿದೆ. ಸೀತೆ ಮಾಯಾ ಜಿಂಕೆಯನ್ನು ನೋಡಿ ಪತಿ ಶ್ರೀರಾಮನ ಬಳಿ ಆ ಜಿಂಕೆಯನ್ನು ಹಿಡಿದುಕೊಂಡು ಬಾ ಎಂದು ಹೇಳುತ್ತಿರುತ್ತಾಳೆ. ಬನ್ನಿ ಈ ರಂಗಗೀತೆಯನ್ನು ಕೇಳೋಣ.

ಸೀತೆಯ ಈ ಕೋರಿಕೆಯನ್ನ ಕೇಳಿ ಪತಿ ಶ್ರೀರಾಮ ಹೇಳ್ತಾನೆ, ಸೀತೆ ಇದು ನಿಜವಾದ ಜಿಂಕೆ ಅಲ್ಲ, ಬಹುಶಃ ಮಾರೀಚನ ಮಾಯಾ ಜಿಂಕೆಯೇ ಇರಬೇಕು ಅಂತ. ಈಗ ಭೃಂಗ ಆ ರಂಗಗೀತೆಯನ್ನ ಮುಂದುವರಿಸ್ತಾಳೆ.

ಶ್ರೀರಾಮ ಎಷ್ಟೇ ಆ ಮಾಯಾ ಜಿಂಕೆ ಹಿಂದೆ ಹೋಗೋದ್ ಬೇಡ ಅಂದ್ರೂ ಸೀತೆ ಹಠ ಹಿಡಿತಾಳೆ, ನನಗೆ ಆ ಮಾಯಾ ಜಿಂಕೆ ಬೇಕೇ ಬೇಕು ಅಂತ. ಬನ್ನಿ ಈ ರಂಗಗೀತೆಯನ್ನ ಭ್ರಂಗಾಳ ಧ್ವನಿಯಲ್ಲಿ ಮುಂದುವರಿಸಿ ನಾವು ಕೇಳೋಣ.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು

ಈಗ ಕೇಳಿ ಒಂದು ಭಾವಗೀತೆ. ಡಾಕ್ಟರ್ ಫಕೀರಪ್ಪ ತಾಳಗುಂದ ಅವರ ರಚನೆ, ದಿನೇಶ್ ಕೊಡವೂರು ಅವರ ಸಂಗೀತದಲ್ಲಿ, ಹಾಡಿದವರು ಸುಮಿತಾ ಪಿ ಶೆಟ್ಟಿ ಉಪ್ಪುಂದ.

0: ಸ್ವಾಮಿ.
1: ಪ್ರಿಯ ಕೇಳುಗರೆ, ನಮ್ಮೊಂದಿಗೀಗ ಒಂದು ಸುಂದರ ದೇಶಭಕ್ತಿ ಗೀತೆಯನ್ನ ಹಾಡಲಿಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗುರುದತ್ ಅವರು ಇದ್ದಾರೆ.
2: ವಿಶ್ವಾಸ

0: ಎಲ್ಲರಿಗೂ ನಮಸ್ಕಾರ. ನಾನು ಸುಮೇತ್ ಪುರಾಣಿಕ್. ರೇಡಿಯೋ ಕುಂದಾಪುರದಲ್ಲಿ ದೇಶಭಕ್ತಿ ಗೀತೆಯನ್ನು ಹಾಡ್ತಿದ್ದೇನೆ.
1: ಸರಿ ರಿಗರಿ ಸಾ ಸರಿ ಗಮ ಪ

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 ಮೇ 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಾಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬೋದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರುತ್ತೆ. ಯಾಕೆ ಸುತ್ತತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಟ್ಯಾಗೋರ್ ಬರೆದ ನಾಟಕ ಅಂಚೆ ಮನೆ.
2: ಮುಯಿದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆಯಿಂದ ಎನಿಸುವುದಿಲ್ಲ ಡಾಕ್ಟ್ರೆ. ನೀವು ಹೇಳುದು
3: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದರೂ
2: ಇದೇನು ಇದೇನು ಹೇಳ್ತಾ ಇದ್ದೀರಿ?
3: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
2: ಸಾಕ್ ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
3: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಏರಿಸ್ಕೊಳ್ತೇನೆ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
2: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
3: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೇ ಜ್ವರೇಕಾಶೆ ಕಾಮಲಾಯಂ ಹಲೀಮಕೆ.
2: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನು ಮನೆಯಲ್ಲೇ ಕಟ್ಟಾಕಬೇಕೆ? ಬೇರೆ ಉಪಾಯವೇ ಇಲ್ವೇ?
3: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
2: ಅಯ್ಯೋ, ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
3: ಕಷ್ಟಪಟ್ರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೇದು, ನಾನಿನ್ನು ಹೊರಡ್ತೇನೆ.
2: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
4: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
2: ನೀವು ಮಕ್ಕಳನ್ನ ಮಾತಿನಲ್ಲೇ ಮರಳು ಮಾಡುವುದರಲ್ಲಿ ಸರ್ದಾರ ಅಲ್ವಾ?
4: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
2: ಮನೆಗೆ ಒಂದ್ ಮಗುವನ್ನು ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
4: ಓ ಹಾಗೋ.
2: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
4: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
2: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
4: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
2: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
4: ಭಲೆ ಭಲೆ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
2: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ ತಬ್ಬಲಿಯಾಗ್ಬಿಟ್ಟ.
4: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
2: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗಿಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನು ಇಷ್ಟು ಹೆದರ್ತಾ ಇದ್ದೇನೆ.
4: ನೀನ್ ಹೇಳುವುದು ಸುಳ್ಳೇನಲ್ಲ, ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದ್ರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸ್ಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
5: ಮಾವ.
2: ಏನು ಅಮಲ?
5: ನಾನು ಅಂಗಳಕ್ಕೂ ಹೋಗ್ಬಾರ್ದ?
2: ಹೋಗ್ಬಾರ್ದಪ್ಪ,
5: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬ ಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
2: ಹೋಗ್ಬಾರ್ದು ಮಗು.
5: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾರು

0: ಮಾಡ್ತಾರೆ ಹೇಳಿ ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ. ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆದಿಡ್ತಾರೆ ಮಗು.
1: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
0: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
1: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
0: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
1: ಅಲ್ಲಿ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲೊಂದು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
0: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ. ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ. ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ. ಇಲ್ಲದೇ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡ ಬೇಕೆ ಆಗಬೇಕಿತ್ತು.
1: ಇದೇನು ಹೇಳ್ತಿದೀರ ಮಾವ ನೀವು, ಆ ಗುಡ್ಡದ ಆಚೆಗೆ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗಿ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ. ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
0: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದು ಇಲ್ಲ.
1: ಏನು ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
0: ಹೌದಾ, ಅವನು ಹೇಗಿದ್ದ?
1: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನು ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರೂ ಕೆಲ್ಸ ಹುಡುಕ್ಬೇಕಾ?
0: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
1: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
0: ಹುಡುಕಿದ್ರು ಸಿಗದೆ ಇದ್ರೆ?
1: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಆ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡಿಯವರೆಗೂ ಬಟ್ಟೆಯನ್ನ ಮಡಚಿಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
0: ಅತ್ತೆ ಏನಂದ್ರು ಅದಕ್ಕೆ?
1: ಜ್ವರ ಹೋದ್ಮೇಲೆ ಅವರೇ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವ ಕಡಿಮೆ ಆಗುತ್ತೋ ಏನೋ.
0: ಇನ್ನೇನು, ಹೆಚ್ಚು ದಿನ ಇಲ್ಲ ಅಮಲ.
1: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
0: ಎಲ್ಲಿಗೆ ಹೋಗ್ತೀನಿ ಮಗು?
1: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನು ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
0: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
1: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
0: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
1: ನಾನೀಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
0: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
1: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
0: ಅವ್ರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
1: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನ ಕರ್ದ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನ ಕೂರಿಸ್ಬಿಡ್ತಾರಲ್ಲ, ಅದೇ ಬೇಜಾರು.
0: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
1: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನಿರ್ತೀನಿ.
2: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
1: ಓ ಮೊಸರಿನವನೇ, ಮೊಸರು.
2: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
1: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
2: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ?

0: ಕರೆದು ಕಾಲಹರಣ ಮಾಡ್ತೀಯಾ?
1: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
0: ನನ್ ಜೊತೆನಾ?
1: ಹೌದು, ನೀನ್ ಅಷ್ಟು ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೆಗೋ ಆಗುತ್ತೆ.
0: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
1: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ಟು ಮಾಡಿದ್ದಾರೆ. ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
0: ನಿನಗೇನಾಗಿದೆ ಮಗು?
1: ಅದೇ, ನನಗ್ ಗೊತ್ತಾಗ್ತಾ ಇಲ್ಲ. ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
0: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
1: ನಿನ್ನ ಹಳ್ಳಿಯಿಂದನ? ಬಹಳ ದೂರನಾ?
0: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ. ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
1: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ, ನೆನ್ಪಿಲ್ಲ.
0: ಏನು, ನೀ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
1: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ. ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
0: ಹೌದೌದು, ಅಲ್ಲೇ.
1: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
0: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
1: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
0: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನು ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನ್ ಎಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರಬಹುದು.
1: ಇಲ್ಲ, ನಾನ್ ನಿಜವಾಗ್ಲೂ ಅಲ್ಲಿಗ್ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬಹುದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದ್ಕೊಂಡು ಹೋಗ್ತೀಯಾ?
0: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
1: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
0: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನೋದಿ ನೀನು ಪಂಡಿತನಾಗ್ಬೇಕು.
1: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದು ಹೇಗೆ? ಮೊಸರು ಮೊಸರು, ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
0: ಅಯ್ಯೋ ಹಣೆ ಬರವೇ, ಈ ದನಿನ ನೀನ್ಯಾಕ್ ಕಲಿಬೇಕು ಮಗು?
1: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
0: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
1: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
0: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ. ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
1: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
0: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
1: ಮೊಸರು ಮೊಸರು ಮೊಸರು, ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
2: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
1: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
2: ಒಂದು ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
1: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯಾ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆ ಕರ್ಕೊಂಡು ಹೋಗ್ತೀಯಾ?
2: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
1: ಏನು, ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನ ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
2: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿ ಬಿದ್ದಿವೆ. ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
1: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
2: ಇನ್ನೂ ಹೊತ್ತಾಗಿಲ್ಲ.
1: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗುವುದಿಲ್ವೇ ಪಹರೆ?
2: ಆಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
1: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್. ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
2: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
1: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
2: ಇದಾರಿಗೂ ತಿಳಿಯದು.
1: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
2: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
1: ಹಾಗಾದ್ರೆ ನಾನೂ ಹೋಗ್ಬೇಕಾ?
2: ಯಾಕಿಲ್ಲ, ನೀನೂ ಹೋಗ್ಬೇಕು.
1: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
2: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
1: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನು ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
2: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
1: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದು ಹೋಗಿದೆ.
2: ಹಾಗೆ ಹೇಳ್ಬಾರ್ದು ಮಗು.
1: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ. ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೆ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
2: ಏಂತಮ್ಮ?
1: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರತ ಇದೆ ನೋಡು. ಅಲ್ಲಿ ಏಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
2: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
1: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
2: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
1: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
2: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
1: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
2: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
1: ಭಲೇ, ಹಾಗಾದ್ರೆ ನನ್ಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
2: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರೆಸಬೇಕಿತ್ತು?
1: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರ್ ತಂದ್ಕೊಡ್ತಾರೆ?
2: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
1: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗುತ್ತಾರೆ?
2: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
1: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
2: ಅಂಚೆವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
1: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
2: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
1: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
2: ಅಲ್ಲಿ ನೋಡು, ದೂರದಲ್ಲಿ ತಲೆ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
1: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
2: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರೂ ಅವನು ಅವರ ಬೆನ್ನು ಹತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
1: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗ್ ಬನ್ನಿ.
3: ಯಾರಯ್ಯಾದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
1: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
3: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
1: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
3: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
1: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
3: ಏಕೆ, ಏನು ಸಮಾಚಾರ?
1: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
3: ನಿನ್ನ ಹೆಸರಿಗೆ ಕಾಗದವ? ನಿನಗೆ ಯಾರು ಕಾಗದ ಬರೀತಾರೆ?
1: ರಾಜನಿಂದ ಕಾಗದ ಬಂದ್ರೆ?
3: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೆ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
1: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
3: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
1: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
3: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
4: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
1: ಬಡಗುತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
5: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
1: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
5: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
1: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
5: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
1: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
5: ನನ್ನ ಹೆಸರು ಸುಧಾ ಅಂತ.
1: ಏನು, ಸುಧಾನಾ?
5: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
1: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
5: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
1: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ. ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತಹ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
5: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತಿದೆ.
1: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
5: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು. ನನಗೆ ಪುರ್ಸೋತೆ ಇಲ್ಲ. ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
1: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
5: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ. ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
1: ನನ್ನ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ ಮಾತಾಡ್ಬಾರ್ದಾ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
5: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ. ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ತುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
1: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ ಹೋಗ್ಬೇಕು.
5: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
1: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
5: ಒಳ್ಳೇದು, ಹಾಗೆ ಮಾಡು.
1: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಕೊಂಡು ಬರ್ತೀಯ ತಾನೆ?
5: ಬರ್ತೀನಿ ಬರ್ತೀನಿ.
1: ಖಂಡಿತ ಬರ್ತೀಯ ಅಲ್ವಾ?
5: ಖಂಡಿತ ಬರ್ತೀನಿ.
1: ನನ್ನನ್ನ ಮರ್ತ್ ಬಿಡಲ್ಲ ತಾನೆ? ನನ್ ಹೆಸರು ಅಮಲಾ ಅಂತ. ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
5: ಇರುತ್ತೆ, ಖಂಡಿತ ಇರುತ್ತೆ. ನಾನಂತೂ ಮರೆಯಲ್ಲ.
1: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
6: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
1: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
5: ನಾವೆಲ್ಲರೂ ಉಳ್ಮೆ ಆಟವನ್ನ ಆಡ್ತೇವೆ.
6: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
5: ನಾವಿಬ್ಬರು ಎತ್ತುಗಳಾಗ್ತೇವೆ.
1: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
6: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
1: ಆಮೇಲೆ ನದಿ ದಡದಲ್ಲೇ ಮನೆಗ್ ಹೋಗ್ತೀರಿ ಅಲ್ವಾ?
5: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
1: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
6: ನೀನು ಕೂಡ ಹೊರಗಡೆ ಬಾ, ಆಡೋಣ.
1: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದಾರೆ ನಂಗೆ.
5: ವೈದ್ಯರು?
6: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
1: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
7: ಇಲ್ಲಿ ನಮಗೆ ಆಡೋಕೇನಿದೆ?
1: ಇಲ್ ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ. ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗ ಯಾವ ಉಪಯೋಗನೂ ಇಲ್ಲ.
7: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
6: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿಂಗೆ ಬೇಜಾರಾಗುದಿಲ್ವೇನು?
1: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ. ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
5: ಆದ್ರೆ ಮತ್ತೆ ಇದನ್ನ ನಾವ್ ಹಿಂದಕ್ಕೆ ಕೊಡುವುದಿಲ್ಲ.
1: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
6: ಇದ್ರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
1: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
5: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದ್ರೆ ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆ ಅಲ್ಲ?
1: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ. ಯಾಕಂತಾನೆ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತ್ಕೊಂಡೇ ಇದ್ದೀನಿ, ಇನ್ನೂ ನನ್ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
6: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆ ಅಲ್ಲ. ಓ ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
1: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
7: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ?
1: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ರು ಹೊರ್ಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆ ಅವರ ಪರಿಚಯ ಇದೆಯಾ?
6: ಇದೆ, ಚೆನ್ನಾಗಿದೆ.
1: ಯಾರು ಯಾರಿದ್ದಾರೆ, ಅವರ ಹೆಸರೇನು?
7: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
1: ಹೌದಾ, ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
6: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದೆ ಅಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
1: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
8: ಆಗ್ಲಿ, ತೋರಿಸ್ತೀವಿ.
1: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನೂ ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
9: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
1: ಇಲ್ಲ ಮಾವ ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ, ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
9: ಮಗು, ದಿನ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯಾ. ಮನೆ ಮುಂದೆ ನೋಡು, ದಿನ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
1: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
9: ಯಾರು ಯಾರ ಫಕೀರ ತಾತ?
1: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
9: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
1: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
10: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
1: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
9: ಇದೇನು ಇವನು?
10: ಹೌದಪ್ಪ, ನಾನೇ ಫಕೀರ.
9: ಏನ್ ತಾತ, ಯಾವ ಯಾವ ವೇಷದಲ್ಲೆಲ್ಲ ಬರ್ತೀಯೋ ನೀನು?
1: ಈ ಬಾರಿ ನೀನು ಎಲ್ಲಿಗ್ ಹೋಗಿದ್ದೆ ತಾತ?
10: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
9: ಏನು ಕ್ರೌಂಚ ದ್ವೀಪಕ್ಕ?
10: ಇದರಲ್ಲಿ ಆಶ್ಚರ್ಯ ಪಡಲಿ ಏನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
1: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
10: ನೆನಪಿದೆ ಮಗು, ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
9: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
10: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನ್ನೊಪ್ಪಬೇಕಾಗುವುದು, ಇದೊಂದೇ ಭಯ ನನಗಿರೋದು.
1: ಇಲ್ಲ ಇಲ್ಲ ಮಾವ, ನೀವು ವೈದ್ಯರು ಏನು ಹೇಳ್ಬೇಡಿ, ಇನ್ನು ನಾನ್ ಇಲ್ಲೇ ಮಲ್ಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವ್ದು ನನ್ನನ್ನ ತಡೆಯಲ್ಲ.
9: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ, ಇದ್ರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
1: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
10: ಅದು ಬಹಳ ವಿಚಿತ್ರವಾದ ಸ್ಥಳ, ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ, ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
1: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
10: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
1: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
10: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
1: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
10: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯನೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
1: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
10: ಹಾಗೆ ಕಷ್ಟವಿತ್ ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
9: ಇನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
1: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
9: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನ ಇಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ, ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನ ಅವಸರವಾಗಿ ಹೊರಟು ಹೋಗ್ಬಿಟ್ಟ.
1: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
10: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
1: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿಯಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ, ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ ಏಳು ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
10: ಭೇಷ್ ಭೇಷ್, ಮಧುವಣಗಿತ್ತಿಯನ್ನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
9: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
1: ಮಾವ ಹೊರಟು ಹೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರು ಕಾಗದ ಬಂದಿದ್ಯಾ?
10: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
1: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
10: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
1: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
10: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
1: ಅದು ಮಾತ್ರ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳದ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ನಾಯಿಯೊಂದು ಮಾತ್ರ ತನ್ನ ಬಾಲವನ್ನಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆ ಎಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ, ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬ್ತಾ ಇದೆ.
10: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನು ನೋಡ್ತಾ ಇದ್ದೇನೆ.
1: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
10: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
1: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
10: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
1: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
10: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
1: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದಿನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
10: ಯಾರ ಮಗು ಆ ಮನುಷ್ಯ?
1: ಅವನ್ ಹೆಸರು ಚಿದಾಮ ಅಂತ.
10: ಯಾವ ಚಿದಾಮ?
1: ಅವನೇ ಇಲ್ಲಿಗ್ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
10: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
1: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೆ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ?
10: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
1: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ ಯಾವ ದಾರಿಲಿ ಹೋಗ್ಬೇಕು?
10: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
1: ಅವನು ಪಾಪ ಕುರುಡ, ಅವನಿಗ್ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನ್ ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟ್ ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
10: ಮನೆಯಲ್ಲೇ ಕುಳಿತಿದ್ರು ಸಹ ನಿನಗೆ ಎಂತಹ ದುಃಖ ಇದೆಯಪ್ಪ?
1: ಇಲ್ಲ ಇಲ್ಲ, ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
10: ತಿಳಿಯದಿದ್ರು ನಿನಗೆ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
9: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
10: ಏನಾಯ್ತು?
9: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವೆಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
10: ಹೌದು ಹೇಳಿದೆ, ಹೇಳಿದ್ರೆ ಏನಾಯ್ತು?
9: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡರಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
10: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ಗೆ ತಿಳಿಯದೇನು?
9: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನೂಕ್ತಾ ಇದ್ದೀರಿ.
1: ತಾತ, ರಾಜನು ಇದರಿಂದ ಸಿಟ್ಟುಕೊಳ್ತಾನ?
10: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
1: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ. ಎಲ್ಲದು ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
10: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
6: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
1: ವೈದ್ಯರೇ, ಈ ದಿನ ಬಹಳ ಹಾಯ್ ಅನಿಸ್ತಾ ಇದೆ. ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
6: ಮಾಧವ, ಇವನು ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
9: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟುಬಿಡಿ. ವಿಚಾರ ಏನಂತ ಹೇಳಿ.
6: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುವುದಿಲ್ವಾ ಅಂತ ನಾನು ನೂರ್ ನೂರ್ ಸಾರಿ ಹೇಳಿದ್ದೆ. ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
9: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ. ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
6: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ. ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
9: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
6: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು, ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನು ಅದರಿಂದಲೇ ಬದುಕ್ತಾನೆ.
2: ಏನೋ ಹುಡುಗ,
10: ಗಲಾಟೆ ಮಾಡಬೇಡಿ.
1: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನು ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತು ಕೇಳಿಸ್ತಾ ಇದೆಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನಿಸ್ತಿದೆ.
9: ಮಗು,
2: ಏನಯ್ಯ ಮಾಧವ ದತ್ತ, ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ನ ಒಡನಾಟ ಅಲ್ವೇ?
9: ಇದೇನ್ ಹೇಳ್ತೀರಿ ಮುಖಂಡರೆ, ನಾವನ್ ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
2: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
9: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
2: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
1: ನಿಜವಾಗಿಯೂ
2: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
1: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
10: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
1: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೆ ತೋರ್ತಿದೆ. ಮುಖಂಡರೇ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
2: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
9: ನಿಮ್ಮನೆ ಮುಖಂಡ್ರೆ ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
10: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
9: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
10: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನ ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
1: ತಾತ ಕೇಳಿಲ್ಲಿ, ರಾಜನ ಮಂಗಳವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
11: ಈ ಫಕೀರ್ನಿಗೆ ಇನ್ನು ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
1: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
11: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
1: ಬಹುಶಃಕ್ಕೆ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
10: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
9: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
12: ಬಾಗಿಲು ತೆಗೆ.
9: ಯಾರು ನೀವು?
12: ಬಾಗಿಲು ತೆಗೆ.
9: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
11: ಯಾರೋ ಅಲ್ಲಿ. ನಾನ್ ಯಾರೆಂದು ತಿಳಿದಿದ್ದೀರಾ? ವಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನು? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನ್ಗೇನು?
9: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
13: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
11: ಅಯ್ಯಬ್ಬ
1: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
13: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
1: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
13: ಹೌದು, ಆಗ್ಲೇ. ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
14: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ? ತೆಗೀರಿ, ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
1: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
14: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
1: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆನ್ ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
14: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
1: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ ಸ್ನೇಹಿತರು. ನೀವು ಬರೋಕಿಂತ ಮುಂಚೆ ಇವರೇ ನನಗೆ ರಾಜನ್ ಕಾಗದನ ತಂದ್ಕೊಟ್ಟವ್ರು.
14: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
9: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೊ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
1: ಅದನ್ನ ನಾನು ಆಗ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
9: ಏನಂತ ನಿರ್ಧಾರ ಮಾಡಿದ್ಯ ಮಗು?
1: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
9: ಅಯ್ಯೋ, ನನ್ನ ಅದೃಷ್ಟವೇ.
1: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
13: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
1: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
11: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
14: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
9: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನಿಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ. ಇವರೆಲ್ಲ ನನ್ ಮನೆಯೇಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
10: ಸುಮ್ಮನಾಗೋ ಅವಿಶ್ವಾಸಿ.
5: ಅಮಲ ಅಮಲ,
14: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
5: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
14: ಒಳ್ಳೇದು, ಇಲ್ಲಿ ಕೊಡಿ.
5: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
14: ರಾಜರು ಬಂದು ಅವನ ಕರ್ದಾಗ.
5: ಹಾಗಾದ್ರೆ ನೀವು ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
14: ಏನ್ ಹೇಳ್ಬೇಕಮ್ಮ?
5: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
15: ಕುಂದಕ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ದವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
16: ದಾನವ ದೈವ ಪುನಾನವ ಚಂದ್ರ ಕರ್ಮ ಭರಣಿಗೆ ನಮೋ ನಮೋ. ದಾನವ ದೈವ ಪುನಾನವ ಚಂದ್ರ.

ಪಾರ್ವತಿ ಪಾರ್ವತಿ ಮುಖಪಂಕಜವನು ಇದಕ್ಕೆ ಪರತಿ ಬಗ್ಗೆ ನಮೋ ಪರಗತಿ ಪಾರ್ವತಿ ಮುಖಪಂಕಜವನು ಇದಕ್ಕೆ ಪರತಿ ಬಗ್ಗೆ ನಮೋ ನಮೋ ಆರಾಧವನು ಲೀಲಾ ಜಾಗದಿ ಶ್ರೀಗಳಿಗೆ ನಮೋ ನಮೋ ಆರಾಧವನು ಲೀಲಾ ಜಾಗ

ಗುರಿಗಳುವಾರನ ಪರಮ ಪಾವನಗೆ ನಮೋ ನಮೋ. ಶರಣ ಜನಾವನ ಗುರಿಗಳುವಾರನ ಪರಮ ಪಾವನಗೆ ನಮೋ ನಮೋ. ಕರುಣಾ ಸಾಗರ ಚಂದ್ರಕಲಾಗರ ಕರುಣಾ ಸಾಗರ ಚಂದ್ರಕಲಾಗರ ಚಿನ್ಮಯ ರೂಪದೆ ನಮೋ ನಮೋ. ದೇವ ದೇವ

ಗರಿ ನಮೋ ನಮೋ ನಾರಾಯಣ ಗರಿ ನಮೋ ನಮೋ ನಾರದ ಹೃದಯರಿ ಗಾರಿ ನಮೋ ನಮೋ ನಾರದ ಹೃದಯರಿ ಗಾರಿ ನಮೋ ನಮೋ ನಾರಾಯಣ ಗರಿ ನಮೋ

పాపని పారాణమో నమో పాపని పారాణమో నమో నా

ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ವಿಷವದ ಜಯ ಗಲ್ಲಿದೆ

ಮರಳಿಕಾರಯ್ಯ ಮರಳಿಕಾರಯ್ಯ ಮರಳಿ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆ ಅತ್ತ ಸಾಗೋಣವೇ.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಕುಂದಾಪುರ ಮಾತುಕತೆಯಲ್ಲಿ ನಿಮ್ಮೊಟ್ಟಿಗೆ. ಹೌದು, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರದಲ್ಲೂ ಕುಂದಾಪುರ ಮಾತುಕತೆ ಮಾತಾಡೋಕೆ ಯಾರಿದ್ರಂತ ಕೇಂದ್ರೆ, ಇವ್ರು ಆಕ್ಚುಲಿ ಈಗಿನ ದಿನಗಳು ಹಿಂಗಿನವರೆಲ್ಲ ಕಾಂಬುದು ಭಾರಿ ಅಪರೂಪ ಮಾರೆ. ಒಂದು ಕಾಲದಲ್ಲಿ ನಾವು ಓದಿದ್ದೆ ಇಲ್ಲಿ ನಮ್ಮ ವಿವೇಕ ಜೂನಿಯರ್ ಕಾಲೇಜ್, ವಿವೇಕ ಗರ್ಲ್ಸ್ ಹೈಸ್ಕೂಲ್ ಕೋಟಾದಲ್ಲಿ. ಅಷ್ಟೊತ್ತಿಗೆ ಹೇಳ್ತಾ ಇದ್ರು KL ಕಾರಂತರವರು ಆ ಕಾಲದಲ್ಲೂ ಈ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಟ್ಟು ಆ ಗಿಡಗಳೇ ದೊಡ್ಡ ದೊಡ್ಡದಾಗಿ ಅವತ್ತು ನಮಗೆಲ್ಲ ನೆರಳು ಕೊಡ್ತಾ ಇದ್ದು ಆ ಗಿಡ ಮರ ಆದದ್ದು. ಕಡಿಕ ಅದನ್ನ ರಸ್ತೆ ದಡ್ದು ಮಾಡ್ಕಂತೇಳಿ ಎಲ್ಲ ಕಡ್ದು ಹಾಕ್ರಿ. ಈಗ ಆ ಮರಗಳಿಲ್ಲ, ಆ ಮರಗಳ ನಾವು ತುಂಬಾ ಮಿಸ್ ಮಾಡ್ತೇವೆ ಈಗಲೂ. ಆ ನಂತರ ಯಾರು ಹಂಗಾರೆ ಬೆಕ್ಕಿ ಗಂಟೆ ಕೊಟ್ಟೋದು ಯಾರು, ಅಥವಾ ಈ ಥರ ಗಿಡಗಳನ್ನು ನೆಡುವುದು ಯಾರು? ಮರ ಐಕರ್ ಗಿಡ ನೆಡ್ಕಲ್ಲ, ಆ ನೆಟ್ಟು ಗಿಡಕ್ಕೆ ನೀರು ಹಾಕಕ್ಕೆ ಅಲ್ಲ, ವನ ಮಹೋತ್ಸವ ಬತ್ತತ್ತು ಹೋತ್ತ ಅದಕ್ಕೆಂತ ಮಾಡೋಕ್ಕಿಲ್ಲ. ಆದ್ರೆ ಇಲ್ಲ, ನನ್ನ ಊರಿಗೆ ಗಿಡ ಬೇಕು, ಅಲ್ಲೊಂದು ಮರ ಇರ್ಕು, ಒಂದಲ್ಲ ನನ್ನ ಊರು ತುಂಬ ಮರ ಇರ್ಕ ಅಂತ ಕನಸು ಕಂಡು ಅದಕ್ಕಾಗಿ ಆ ಕನಸು ನನಸು ಮಾಡೋ ಗಿಡ ನೆಟ್ಟು ಮರ ಮಾಡುವರು ಯಾರಪ್ಪ ಈಗಿನ ಕಾಲದಲ್ಲಿ ಇದ್ದಾರೆ ಅಂತ ಕಾಂಬತ್ತಿಗೆ. ಮೊನ್ನೆ ನಮ್ಮ ಪಂಚವರ್ಣದವ್ರದ್ದು 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೋದಾಗ ಇವರನ್ನ ಅಲ್ಲಿ ಅಭಿನಂದಿಸಿದ್ರು ಕಾಣಿ. ಔಷಧಿ ಎಂತವ್ರ ವಿಶೇಷತೆ ಅಂತ ಕೇಂದಾಗ ಹೇಳಿದ್ರು, ಇವರು ಗಿಡ ನೆಟ್ಟು ಮರ ಮಾಡಿದವರು ಅಂತ ಹೇಳಿ. ಯಾರಂದ್ರೆ ಇವರ ಹೆಸರು ಶ್ರೀನಿವಾಸ ಕುಂದರ್ ಗುಣ್ಮಿ ಅಂತ ಹೇಳಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರೇ ಇದ್ರ, ಅವರು ಗಿಡ ನೆಟ್ಟು ಕತೆ. ನಮ್ಮೂರಲ್ಲೂ ಬಹಳಷ್ಟು ಜನ ತಿಮ್ಮಕ್ಕನಂತವ್ರು ಇದ್ರ, ಆದ್ರೆ ತಿಮ್ಮಕ್ಕನಷ್ಟು ಅಲ್ದಿದ್ರು ಸ್ವಲ್ಪ ಮಟ್ಟಿಗಾದ್ರೂ ಮಾಡಿದವರು, ಆತರ ಅಟ್ಲೀಸ್ಟ್ ಕಾಳಜಿ ಇಟ್ಕೊಂಡವರು. ಅವರನ್ನ ಈಗ ಮಾತನಾಡಿಸೋ ಹೊತ್ತು. ಶ್ರೀನಿವಾಸ್ ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ? ಓಕೆ. ಈಗ ನಂಗೆ ಖುಷಿಯಾದ್ಯಂತ ಕೇಂದ್ರೆ, ನೀವು ಗಿಡಗಳನ್ನ ನೆಟ್ಟೋರು ಅಂತ ಹೇಳ್ಕೊಂಡ ತುಂಬಾ ಅಪರೂಪ. ಎಲ್ಲ ಗಿಡ ಕೊಡುದು ಇಲ್ಲ, ಗೆದ್ದಿ ಇದ್ರೆ ಒಂದು ಪ್ಲಾಟ್ ಮಾಡ್ಕೊಂಡು ಮನಿ ಮಾಡುದಿಲ್ಲ, ಮಾರುದು ಬಿಟ್ರೆ ಗಿಡನ ನೆಡುದು ಪಂಚಾಯ್ತಿಯೇ ಇಲ್ಲ. ಸೊ ನೀವು ಒಂದು ಮರ ಕಡಿದ್ರೆ ಅದಕ್ಕೊಂದು 10 ಗಿಡ ನೆಡ್ಕೊಂಡಿ ಹೇಳ್ತಾರೆ. ಎಲ್ಲಿ ನೆಡುದು, ಯಾರು ನೆಡುದು, ಅದಕ್ಕೆ ನೀರು ಹಾಕುದ್ಯಾರ, ಅದನ್ನ ಕಣ್ಕೊಂಬ್ದು ಯಾರು, ಸಾಕುದು ಯಾರು? ನಿಮ್ಗೆ ಹ್ಯಾಂಗ ಸರ್ ಇದೊಂದು ಯೋಚನೆ ಬಂತು ಗಿಡ ನೆಡ್ಕಂತ ಹೇಳಿ?
3: ನನಗೆ ಇದಕ್ಕೆ ಯೋಚನೆ ಬರಲಿಕ್ಕೆ ಇದಕ್ಕೆ ಪ್ರೇರಣೆ ಎಲ್ಲ ನಮ್ಮ ಆದರಣೀಯ ಮಾಲಕರಾದ ಆನಂದ್ ಸಿ ಕುಂದರ್ ಅವರು.
2: ಓಕೆ.
3: ಅವರನ್ನ ನಾನು ಪ್ರತಿ ದಿವಸ ಬೆಳಿಗ್ಗೆ ಎದ್ಕೊಳ್ಳೆ ನೆನೆಸ್ಕೊಳ್ತೇನೆ, ಯಾಕಂದ್ರೆ ಅವರು ಅಷ್ಟೊಂದು ಸಮಾಜದ ಬಗ್ಗೆ ಕಳಕಳಿ ಇರುವವರು. ಏನಂದ್ರೆ ನಾವು ಗೀತಾನಂದ ಫೌಂಡೇಶನ್ ವತಿಯಿಂದ ಕೆಲವು ವರ್ಷದಿಂದ ನಮ್ಮ ಸೌಕರ್ಯ ಪ್ರೇರಣೆಯಂತೆ ನಾವು ಗಿಡ ಕೊಡ್ತಾ ಬಂದಿದ್ದೀವಿ. ಮೊದಲಿಗೆ 2000 ಜೂನ್ ಕೊಡ್ತೀವಿ, ವಿಶ್ವ
2: ಪರಿಸರ
3: ವನ ಮಹೋತ್ಸವಕ್ಕೋಸ್ಕರ ಜೂನ್ ಅಲ್ಲಿ ಎಲ್ಲ ನರ್ಸರಿಯಿಂದ ತಂದು ಕೊಡ್ತಾ ಇದ್ದೀವಿ. ಆಮೇಲೆ ಅದು ಬೇಡಿಕೆ ಜಾಸ್ತಿ ಆಯ್ತು, ಸಂಘ ಸಂಸ್ಥೆ ಶಾಲೆ ಕಾಲೇಜುಗಳಿಂದ ಮನೆಯವರು ಎಲ್ಲ ಅವರಿಗೆ ಏನು ಗಿಡ ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ತಗೊಂಡೋಗಿ ನಡ್ತಾ ಇದ್ರು. ಅದು ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಜಾಸ್ತಿ ಆಯಿತು. ಹಾಗೆ ಅದು 10-12 ಸಾವಿರದವರೆಗೆ ಬಂದು ನಿಂತಿದೆ. ಈಗ ಪ್ರತಿ ಜೂನಲ್ಲಿ ನಾವು ಗಿಡ ಕೊಡಲಿಕ್ಕೆ ಶುರು ಮಾಡ್ತೀವಿ, ಆಗಸ್ಟ್ವರೆಗೆ ಕೊಡ್ತೀವಿ. ಹಾಗೆ ಕೊಡ್ತಾ ಇರುವಾಗ ಅವ್ರು ತಗೊಂಡು ಹೋದವ್ರು ಒಂದು ದಿವಸ ಒಬ್ರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು,
2: ಎಂತಂದೇಳಿ,
3: ಮರ ನೀವು ಇಷ್ಟೆಲ್ಲ ಗಿಡ ಕೊಡ್ತೀರಿ ಅಲ್ಲ, ನೀವೇನಾದ್ರು ಒಂದು ಗಿಡ ನೆಟ್ಟೀರಿ ಹಾಕೇನ್ರಿ? ನನಗೆ ಅದು ಒಂಥರ ಆಯ್ತು, ಹೌದಲ್ಲ ಎಲ್ಲೋ ನಾವು ಹೌದು, ಏನಾದರೂ ನಿಮ್ಮ ಏನು ಮಾಡಿದೆ ಮರ ಜೀವನದಲ್ಲಿ, ಏನಾದರೂ ಒಂದು ತೋರಿಸು ಮರ ನಿನ್ನ ಸಾಧನೆ ಅಂತ ಯಾರನ್ನಾರು ಕೇಳಿದ, ನಾವು ಕೇಳಿದ ನನ್ನನ್ನು ಯಾರು ಕೇಳಿದ, ನಾವು ಎಂತ ತೋರಿಸಿಗಿತ್ತು? ಬರೀ ಭೂಮಿಯಲ್ಲಿ ಗಾಳಿ ನೀರು ಇಲ್ಲಿದೆಲ್ಲ ನೀನು ಸೇವಿಸಿದ್ಯಾ, ಇಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನೆಲ್ಲ ಸೇವಿಸಿ ಮಲಿನ ಮಾಡಿದ್ಯಾ, ಆದ್ರೆ ಮರುಳಿ ಏನಾದರೂ ಕೊಟ್ಟಿದ್ಯಾ, ಯಾರು ಕೇಳಿದ್ರೆ ಉತ್ತರ ಏನು ಕೊಡುವುದು? ಅದಕ್ಕೋಸ್ಕರ ಒಂದಿರಲಿ ಅಂತ ಒಂದು ಸ್ವಲ್ಪ ಗಿಡ ನೆಡು ಅಂತ ಮನಸ್ಸು ಮಾಡಿ ನಾನು ಮೊದಲಿಗೆ ನಮ್ಮ ಕಾರ್ಕಡ ಶಾಲೆಯಲ್ಲಿ ನಮ್ಮ ಸೌಕರ್ ತನ್ನ ಗಿಡವನ್ನು ನನ್ನ ಸಹೋದ್ಯೋಗಿ ಮಿತ್ರರ ಜೊತೆ ಸೇರಿ ಸ್ವಲ್ಪ ನೆಟ್ಟೆ.
2: ಕಾರ್ಕಡ ಶಾಲೆ
3: ಆವರಣದಲ್ಲ ಹೊರಗಡೆ ನೆಟ್ಟಿದ್ದೀವಿ. ಆ ಶಾಲೆಯವರು ರಸ್ತೆ ಬದಿ ನೆಟ್ಟಿದ್ದೀವಿ. ಅವಾಗ ಏನಾಯ್ತು ಅಂದರೆ ನಾನು ನೋಡಲಿಕ್ಕೆ ಮೊದಲು ಇದು ಮಳೆಗಾಲದಲ್ಲಿ ಈಗ ನೆಡುವಾಗ ಹಸಿರಿದೆ ಖುಷಿ ಆಗ್ತದೆ, ಆಮೇಲೆ ಇದು ಬೇಸಿಗೆಯಲ್ಲಿ ಇದನ್ನು ಬದುಕೋದು ಹೇಗೆ ಅಂತ ಆಲೋಚನೆ ಮಾಡಿ ಅಲ್ಲಿ ಶಾಲೆಯವ್ರ ಹತ್ರ ನಮ್ಮ ಎಸ್ ಡಿ ಎಂ ಸಿ ಅವ್ರ ಹತ್ರ ಅನುಮತಿ ಕೇಂದ್ರ ಒಂದು ಪೈಪ್ ತಗೊಂಡು ಹಾಕಿ ಪ್ರತಿ ಆ ಭಾನುವಾರ ನೀರು ಬಿಡುವ ವ್ಯವಸ್ಥೆ ಮಾಡಿದೀವಿ. ಒಬ್ಬರು ಆತಿಲ್ಲ, ಪಾಗರದಿ ಅವ್ರು ಗೇಟ್ ಹಾಕ್ತಾರೆ, ಆಮೇಲೆ ಭಾನುವಾರ ಒಬ್ರು ಗೇಟ್ ಒಳಗಿರುವುದು ಶಾಲೆ ಕಂಪೌಂಡ್ ಒಳಗೆ ಒಬ್ರು ಹೊರಗೆ ನಾನು ಇದ್ದು ನೀರು ಹಾಕ್ತಾ ಇದ್ದೀವಿ. ಅದೊಂದು 40 ಗಿಡ ನೆಟ್ಟಿದ್ದೀವಿ. ಅದು ಏನಾಯ್ತು ಅಂದರೆ ನಾವು ಹೊತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಕೆಲಸಕ್ಕೆ ಹೋಗ್ಬೋದು, ಹೋತಾ ಬತ್ತಾ ಕಾಮದು ಕಂಡಾಗ ಏನು ಅನಿಸುತ್ತೆ ಅಂದರೆ ಒಂದೊಂದು ದಿವಸ ಒಂದೊಂದು ಗಿಡವೇ ದನ ಕಟ್ತಾ ಇದ್ರು. ಅದು ಗಿಡ ಹೋಗ್ತಾ ಇರುತ್ತೆ, ಅದನ್ನ ನಾನು ಬಿಡಿಸಿ ಹೋಗ್ಬೋದು ಬಾಪ್ಸ್ವಾಮಿ. ಆದರೂ ಗಿಡ ಏನು ಬೆಳೀತು ಕೆಲವೆಲ್ಲ ಬೇರೆ. ಅಂದರೆ ಈಗ ನಮ್ಮ ಇಲ್ಲಿಯ ಪರಿಸ್ಥಿತಿ ಏನಂದರೆ ಮಳೆಗಾಲದಲ್ಲಿ ನೀರು, ಮಳೆ ಅಂದರೆ ಜಿರಾಪತಿ ಮಳೆ, ನೆಟ್ಟು ಗಿಡ ಎಲ್ಲ ಕೊಳತಾ ಫಸ್ಟ್ ಎರಡು ತಿಂಗಳು ನೀರು ನಿಂತ್ಕೊಂಡೇ ಇರುತ್ತೆ. ಅದೇ ಬೇಸಿಗೆಯಲ್ಲಿ ಗಿಡ ಸೊತ್ತು ಹತ್ತು, ಅದು ಬ್ಯಾಲೆನ್ಸ್ ಮಾಡ್ಕ. ಅದಕ್ಕೋಸ್ಕರ ನಾವು ಎಂತ ಮಾಡ್ತೇವೆ, ಗಿಡ ನೆಟ್ಟರು ಕೂಡಲೇ ಅದಕ್ಕೊಂದು ಬೆದ್ರ ಕೋಲು ಸಪೋರ್ಟ್ ಹಾಕಿ ಅದಕ್ಕೊಂದು ಗುರುತ ಇರಲಿ. ಈ ಹುಲ್ಲು ಹೊಡೆಯೋರದ್ದು ಒಂದು ಕಾಟ ಇದೆ, ಮೊದಲಾದರೂ ಇಷ್ಟೊಂದು ಹುಲ್ಲು ಇರ್ತಿರಲಿಲ್ಲ. ನಾವು ಸಣ್ಣ ದೀಪ ಸ್ವಾಮಿ ಹುಲ್ಲು ಹೊಡೋ ಪಂಚಾಯತಿ ಇರಲಿಲ್ಲ, ದನ ಮಿಂತ್ಕೊಂಡು ಹೋಗ್ತೀವಿ. ಈಗ ಹುಲ್ಲು ಹೊಡೀಲಿಕ್ಕೆ ಒಂದು ಮಿಷಿನ್, ಅದೇ ಒಂದು ಕಸಬಾಯಿ ಬಿಟ್ಟಿದೆ. ಈ ಹುಲ್ಲು ಹೊಡೆಯೋರದ್ದು ಕಾಂತಿಲ್ಲ, ಕಟ್ ಮಾಡಿ ಹಾಕ್ತಾರೆ. ಆಮೇಲೆ ಬೇಸಿಗೆಯಲ್ಲಿ ಅದು ಸುತ್ತೋತ್ತು, ಏನಂದರೆ ಸುತ್ತೋತ್ತನ್ನು ನಾವು ನೀರು ಹಾಕೋಕೆ ವ್ಯವಸ್ಥೆ ಮಾಡ್ಕೊಂಡು ಒಂದು ಭದ್ರ ಬೇಲಿ ಮಾಡ್ಕೊ. ಮತ್ತೊಂದು ಈ ಹುಲ್ಲೋಡು ಖರ್ಚು ಜಾಸ್ತಿ ಆಯ್ತಂದ್ರೆ ಹುಲ್ಲು ಕಟ್ರಗಳೇ ಬೆಂಕಿ ಕಡ್ಡಿ ಕೀರಿ ಕೊಡ್ತಾರೆ, ಎಲ್ಲ ನಾನು ಸುತ್ತೋತ್ತು. ನಮ್ಮದು ಪೂರಾ ಇದಾದ ನಾವು ಪ್ರತಿ ಸಾರಿ ಹೋಪ್ಸಮಿ ಒಂದೊಂದು ಕಡೆ ಬೆಂಕಿ ಕೊಟ್ಟು ನಾವು ನೆಟ್ಟು ಗಿಡ ಎಲ್ಲ ಹೋತ್ತು. ಅದರಿಂದ ಈ ಗಿಡ ನೆಡೋ ಪ್ರೇರಣೆ ನನಗೆ ಏನಂದರೆ, ಈಗ ನಾವು ಬರ್ತಾ ಬರ್ತಾ ಮೊದಲನಷ್ಟು ಭೂಮಿ ಮೇಲೆ ನಾವು ಇರಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಶೆಕೆ ಜಾಸ್ತಿ ಆಗ್ತಾಯಿತ್ತು. ನಮ್ಮ ಅರಣ್ಯ ಇಲಾಖೆಯವರು ಹೇಳ್ತಾರೆ ಏನಂದರೆ, ಭೂಮಿಯ ಮೂರನೇ ಒಂದು ಭಾಗ ಹಸಿರು ಇರಲೇಬೇಕು, ಮರಗಿಡ ಇರಲೇಬೇಕು, ಅದಂತೂ ಇಲ್ಲ. ಮತ್ತೊಂದು ಏನಂದರೆ, ಎಲ್ಲಿ ಹೋದರೂ ನಮಗೀಗ ಏನಂದರೆ ಮನುಷ್ಯ ಇದೇ ಥರ ಹೋದರೆ ಯಾವ ರೀತಿ ತಾಪಮಾನ ಭೂಮಿಯಲ್ಲಿ ಏರ್ಬೋದು? ಯಾಕಂದರೆ ನಾವು ಮೊದಲಿರುವ ಸಣ್ಣದಿರುವಾಗ ನಾವು ಬರೀ ಮನೆಯಲ್ಲಿ ಕಣದಲ್ಲಿ ಚಾಪೆಯಲ್ಲಿ ಮಲಗ್ತಾ ಇತ್ತು. ಈಗ ಕಣಕ್ಕೆ ಹಾಪ್ಕೇಡಿ ಎಷ್ಟು ಬಿಸಿ, ಆಮೇಲೆ ಒಂದು ಪ್ರತಿಯೊಂದು ಮನೆಯಲ್ಲೂ ಎ ಸಿ ಅಥವಾ ಫ್ಯಾನ್ ಇಲ್ಲದೆ ಮರಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ಕಂಡರೆ ತಾಪಮಾನ ಜಾಸ್ತಿ ಆಗಿದೆ. ನಾವು ಏನು ಮಾಡ್ತೀವಿ ಅಂದರೆ ದಿವಸ ನಮ್ಮ ಈ ಅನಿಲ ರೂಪದ ದ್ರವ ರೂಪದ ಇಂಧನ ಪೆಟ್ರೋಲನ್ನು ಉರಿಸ್ತೀವಿ, ಅದನ್ನು ಅನಿಲ ರೂಪಕ್ಕೆ ಮಾಡಿ ಭೂಮಿ ಮೇಲೆ ಆಕಾಶಕ್ಕೆ ಬಿಡ್ತಾ ಇದ್ದೀವಿ, ಅದರಿಂದ ತಾಪಮಾನ ಇರುತ್ತೆ. ಇದಕ್ಕೆ ಆಮೇಲೆ ಏನಂದ್ರೆ ವರ್ಷದಿಂದ ವರ್ಷಕ್ಕೆ ತಾಪಮಾನ ಏರೋದ್ರ ಜೊತೆಗೆ ಮುಂದೆ ಯಾವ ಹಂತಕ್ಕೆ ಮುಟ್ಟುತ್ತೆ ಅನ್ನೋದಕ್ಕೆ ಇರುವ ಜಾಗದಲ್ಲಾದರೂ ಒಂದೊಂದು ಮರ ನೆಟ್ಟು ನಾವು ಬೆಳೆಸೋಣ, ನಮ್ಮನ್ನು ಈ ಭೂಮಿಯ ಮೇಲೆ ನಮ್ಮ ಪ್ರತಿನಿಧಿಯಾಗಿ ಅದು ಇರಲಿ, ಕಾಲದ ನಂತರ ಅವರು ನಮ್ಮ ಮನೆಯವರು ಒಂದು ಗಿಡ ನೆಟ್ಟಿದ್ದಾರೆ ಅಂತ ಗುರುತು ಇರಲಿ ಅಂತ ನಾನು ಶುರು ಮಾಡಿದ್ದು. ಅದೀಗ ನಮ್ಮ ಗೀತಾನಂದ ಫೌಂಡೇಶನ್ನಿಂದ ನಾವೊಂದು ಸಂಘ ಕಟ್ಕೊಂಡು ಶುರು ಮಾಡಿ ಪ್ರತಿ ಭಾನುವಾರ 2-2 ಗಂಟೆ ಸಮಾಜಕ್ಕೋಸ್ಕರ ಮೀಸಲಿಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಪ್ರೇರಕವಾಗಿ ಬೆನ್ನೆಲುಬಾಗಿ ನಮ್ಮ ದನಿಯವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅದಕ್ಕೆ ಪೂರಕ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಮ್ಮ ತಂಡ, ನಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಭಾಳ ಉತ್ಸಾಹದಿಂದ ಬೆಳಿಗ್ಗೆ 6 ಗಂಟೆಗೆ ಅಂದರೂ 6 ಗಂಟೆಗೂ ಬರ್ತಾರೆ, ಇಲ್ಲ 7 ಅಂದರೆ 7, ಎಲ್ಲಿ ಬೇಕಾದ್ರೂ ಎಷ್ಟು ದೂರ ಬೇಕಾದರೂ ಹೋಗ್ಲಿಕ್ಕೆ ತಯಾರಿದೆ, ಹ್ಯಾಬಿಟ್ ಆಗಿದೆ ಅಂತೂ ಖುಷಿ ಆಗ್ತಾ ಇದೆ. ಈ ಮಧ್ಯೆ ಇದ್ರ ಮೇಲೆ ನಮ್ಮನ್ನು ಕೆಲವರು 100ನೇ ವಾರ ಮೊನ್ನೆಯಷ್ಟೇ ನಾವು ಆಚರಣೆ ಮಾಡಿದ್ದೀವಿ. 100 ವಾರದ ನೆನಪಿಗೋಸ್ಕರ ನಮ್ಮ ದನಿಯವರ ಮುಂದಾಳತ್ವದಲ್ಲಿ ನೇಡೂರು ವಾಣಿ ಹೈಸ್ಕೂಲಲ್ಲಿ ಪ್ರೌಢಶಾಲೆ 100 ಗಿಡ ನೆಟ್ಟು ನಮ್ಮ ದನಿಯವರ ಹುಟ್ಟುಹಬ್ಬಕ್ಕೆ ಅದನ್ನು ಅರ್ಪಿಸಿದ್ದೀವಿ. ಆ ಶಾಲೆಯವರು ನಮ್ಮನ್ನು ಒಂದು ಮನವಿ ಸಲ್ಲಿಸಿದರು, ನಮಗೆ ಕೃಷಿ ಆಧಾರಿತ ಶಿಕ್ಷಣ ನಾವೊಂದು ಆಲೋಚನೆ ಹಾಕಿದ್ದೀವಿ. ನಮ್ಮ ಶಾಲೆಗೆ ಅನುದಾನ ಭಾಳ ಕಡಿಮೆ, 2 ಮಾಸ್ಟರ್ ಮಾತ್ರ ಸರ್ಕಾರದ ಸಂಬಳ ಬರೋದು, ಉಳಿದು ನಾವೀಗ ಅಡಿಕೆ ಸಸಿ ಹಾಕಿದ್ದೀವಿ, ಕಾಳ್ಮೆಣ್ಸು ಹಾಕಿದ್ದೀವಿ, ಇನ್ನೂ ಒಂದು 5-6 ವರ್ಷದಲ್ಲಿ ಇನ್ನೂ ಅನುದಾನ ಕಮ್ಮಿ ಆಗುತ್ತೆ, ನೀವು 100 ತೆಂಗಿನ ಗಿಡ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದೇನು ಕಾಕತಾಳೀವೇನು, ನಮ್ಮದು 100ನೇ ವಾರ 100 ಗಿಡ ಒಟ್ಟಾಗಿ ಕೊಟ್ಟು
2: ಹೌದೌದು
3: ಅಲ್ಲಿ ನಾವು ನೆಟ್ಟು ಬಂದಿದ್ದೀವಿ, ಭಾಳ ಖುಷಿಯಾಗಿದೆ. ಹಾಗೆ ಇದರಲ್ಲಿ ನಮ್ಮ ಈ ಅಭಿಯಾನ ಶುರುವಾಗಿದೆ. ಈಗ 100 ವಾರ ಆದಮೇಲೆ ಕೆಲವರೆಲ್ಲ ಗುರುತಿಸಿದ್ದಾರೆ, ಹಾಗೆ ನೀವು ಕೂಡ ಮೊನ್ನೆ ನಮ್ಮನ್ನು ಅಲ್ಲಿ ಪರಿಚಯ ಮಾಡಿಕೊಂಡ್ರಿ, ಈಗ ನಿಮ್ಮ ಮುಂದಿದ್ದೇನೆ ಮೇಡಮ್.
2: ಸೂಪರ್, ಖುಷಿ ಆಯಿತು. ಯಾಕೆ ನಂಗೆ ಖುಷಿ ಅದಕ್ಕೆ ಅಂದರೆ ನಮ್ಮಲ್ಲಿ ಗಿಡ ನೆಡೋದು ಯಾರು ಯೋಚನೆಯೇ ಮಾಡೋದಿಲ್ಲ ಸರ್. ಕೊಡುವುದಾದ್ರೆ ಬಾರ ಅಂತ ಹೇಳಿ ಗರ್ಗಸ ತಗೊಂಡೋಗಿ ಕರ ಕರ ಮಾಡಿ ಕಡ್ದು ತೆಗ್ದು ಬಿಸಾಡಿ ಒಲಿಗೆ ತುಂಬಿ ಆಯತ್ತು. ಬಟ್ ಆ ನೆಟ್ಟು ಸಾಕೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ನೆಡುವುದಾದ್ರೂ ಕೆಲವ್ರು ಯಾರೋ ಕೊಟ್ರಂತ ನೆಡ್ತಾರೆ, ಬಟ್ ನೆಟ್ಟರ ಮೇಲೆ ಮುಗಿನ ಸಾಕ್ದಂಗೆ ಸಾಕಲ್ಲ ಅದನ್ನು. ಇದನ್ನ ಹೇಳಿ, ಈ ಚಾಲೆಂಜ್ ಹೆಂಗಿತ್ತು ಅಂತ.
3: ಹೌದು, ಇದೇ ನೀವು ಹೇಳಿದ ಒಳ್ಳೆ ಪ್ರಶ್ನೆ ಇದೆ. ಏನಂದ್ರೆ ನೋಡೋದು ಬಹಳ ಸುಲಭ, ನೆಟ್ಟು ಬಂದ್ರೆ ಆಯ್ತು, ಆಮೇಲೆ ಅದನ್ನು ಬೆಳೆಸುವುದು ಬಹಳ ಕಷ್ಟ. ಯಾಕಂದ್ರೆ ಅದು ನೆಟ್ಟ ಮೇಲೆ ನಾವು ನೆಡುವ ಗಿಡ ಒಂದು ಗಿಡವನ್ನು ನಾವು ನೆಡುವ ಜಾಗವನ್ನು ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ಒಂದು ಮಧ್ಯೆ ಎಲ್ಲೋ ಒಂದು ನೆಟ್ಟರೆ ಆ ಗಿಡ ಖಂಡಿತ ಬದುಕುವುದಿಲ್ಲ, ಅದಕ್ಕೆ ದಿನ ನೂರಾರು ತೊಂದರೆ. ರಸ್ತೆ ಬದಿ ನೆಟ್ಟರೆ ಯಾರೋ ಬಂದು ಕಾರ್ ಹಾರಿಸ್ತಾರೆ, ಬೈಕ್ ನಿಲ್ಲಿಸ್ತಾರೆ, ಅಥವಾ ಆ ರಸ್ತೆ ಮೇಲೆ ಅದನ್ನು ಅಗಲೀಕರಣ ಯಾವುದು ಅದು
2: ಸರ್ವಿಸ್ ರೋಡ್
3: ಮತ್ತೊಂದು ಏನಾದರೂ ಒಂದು ಡೆವಲಪ್ ಆ ಮನೆ ಅಲ್ಲಿ ಒಂದು ಸ್ವಲ್ಪ ಬೇರೆ ಕೇಬಲ್ ಹಾಕಿ ಅಗೀತಾರೆ ಅಥವಾ ಗಾಡಿ ನಿಲ್ಲಿಸ್ತಾರೆ ಅಥವಾ ಅದ್ರ ಮೇಲೆ ಇಷ್ಟು ಮಣ್ಣಾಗ್ತಾರೆ, ಅದು ಬದುಕುವ ಸಾಧ್ಯತೆ ಭಾಳ ಕಡಿಮೆ. ಅದರಿಂದ ನಡುವ ಮೊದಲು ಒಂದು ಜಾಗ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೊಂದು ಅಲ್ಲಿ ಗಿಡ ಇದೆ ಅಂತ ಗುರುತಿಗೆ ಒಂದು ಬೇಲಿ ಹಾಕಬೇಕು. ಮತ್ತು ನೋಡುವಾಗ ಯಾವ ಗಿಡ ಆ ಪರಿಸರಕ್ಕೆ ಹೊಂದಿಕೆ ಆಗ್ತದ. ಕೆಲವೊಂದು ಗಿಡಗಳು ಎಲ್ಲ ಪರಿಸರದಲ್ಲಿ ಬದುಕುವುದಿಲ್ಲ. ಕಾಡು ಜಾತಿಯ ಗಿಡಗಳ ನೀರು ಕಡಿಮೆ ಇದ್ದರೂ ಬದುಕ್ತವೆ. ಅಂಥ ಒಂದು ಗಿಡವನ್ನು 2-3 ವರ್ಷ ನಾವು ನೆಟ್ಟು ಆರೈಕೆ ಮಾಡಿ ಸ್ವಲ್ಪ ದೊಡ್ಡದಾದ ಮೇಲೆ ತನ್ನಷ್ಟಕ್ಕೆ ತಾನು ಬೆಳೀತದೆ. ಮತ್ತು ಸಾಧಾರಣ ಯಾರದಕ್ಕೂ ಇದು ಮಾಡಿದರೂ ಏನಾಗುವುದಿಲ್ಲ, ಹಾಗೆ ಅದು ಪರಿಸರಕ್ಕೆ ಹೆಮ್ಮರವಾಗಿ ಬೆಳೀತದೆ.
2: ಹ್ಯಾಂಗಿನ ಗಿಡ ಎಲ್ಲ ನಾವು ರೋಡ್ ಬದೆ ನೆಡುವುದಾರ ನೆಟ್ಟರು ಒಳ್ಳೆಯದು.
3: ರೋಡ್ ಬದಿಯಲ್ಲಿ ಸಾಧಾರಣ ದೇವದಾರು ತುಂಬ ನೆರಳು ಕೊಡ್ತದೆ. ಎಷ್ಟೇ ಹೊರಗಡೆ ಬಿಸಿಲಿಂದ ಬಂದು ಒಂದು ಸ್ವಲ್ಪ ಅಲ್ಲಿ ಕೂತ್ರೆ ನೆರಳು ಒಳ್ಳೇದಿರುತ್ತೆ. ಮಳೆ ಮರ ಅಂತಾರೆ, ಅದು ಒಳ್ಳೆ ಬೇಗ ಒಂಥರ ಕೊಡೆ ತರ ಚಪ್ರ ತರ
2: ಚಂದ ಅಲ್ಲ ಆ ಮರ.
3: ಹೌದು,
2: ಅದ್ರ ಹೆಸರೇ ದೇವದಾರು, ಲಾಯ್ಕಿತ್ತು ಹೆಸರು,
3: ಅದು ಒಳ್ಳೇದಿದೆ. ಆಮೇಲೆ ನಮ್ಮ ಹೆಬ್ಬೆಲ್ಸ್ ಇದೆ, ಹೆಬ್ಬೆಲ್ಸ್ ಅಂದ್ರೆ ಅದರಲ್ಲಿ ಕಾಯಾಗುತ್ತೆ, ಮತ್ತೆ ಕಾಯಾಗುತ್ತೆ ಅದು ತುಂಬಾ ಹಕ್ಕಿ ಬಂದು ಕೂತ್ಕೊಂಡು ಅದರಲ್ಲಿ ತಿಂತು ಅದನ್ನು, ಅದ್ರ ಬೀಜ ಕೂಡ ಬೇರೆ ಬೇರೆ ಕಡೆ ಹುಟ್ಟುತ್ತೆ. ಹೆಬ್ಬೆಲ್ಸು ಆಗ್ಬೋದು. ಈ ದೇವದಾರಿಗೆ ಅಷ್ಟು ನೀರು ಬೇಡ,
2: ಕೆಲವು
3: ಮಾಗನಿಗೂ ಅಷ್ಟು ನೀರು ಬೇಡ. ಮತ್ತೆ ಈ ಕರೆಂಟ್ ಲೈನ್ ಕೆಳಗೆ ಹಾಕುವುದಾದ್ರೆ ಕುಂಟ ನೆರಳೆಲ್ಲ ಬದ್ದತ್ತೆ, ಅದು ಹೆಚ್ಚು ಎತ್ತರ ಹೋತಿಲ್ಲ, ಅದಕ್ಕೂ ಹೆಚ್ಚು ನೀರು ಬೇಡ.
2: ಕರೆಂಟ್ ಲೈನ್
3: ಕೆಳಗಡೆ ಹಾಕುದಂತದೆ,
2: ಕರೆಂಟ್ ಕಂಬನೆಲ್ಲ ಕಂಡ್ಕೊಂಡು
3: ಅಲ್ಲ ಲೈನ್ ಮೇಲೆ ತಡೆಯೋ ತೊಂದರೆ ಆಗ್ತದೆ. ಅವರು ಕೆಬಿಆರ್ ಬಂದು ಕಡಿತರಲ್ಲ, ಮೆಸ್ಕಾಂ ಅವ್ರು ಬಂದು
2: ನಿಜ ಮಳೆಗಾಲ ಬಂತಂದ್ರೆ ಎಲ್ಲ ಟಕ್ ಟಕ್ ಟಕ್ ಚಕ್ಕಂತ.
3: ಅದಕ್ಕೋಸ್ಕರ ನಾವು ಕೆಳಗಡೆ ಅದು ಹೆಚ್ಚು ಎತ್ತರ ಬೆಳೆಯುವ ಬರೀ ನೆರಳು ಕೊಡುವ ಗಿಡವನ್ನ ಹಾಕ್ಬಹುದು. ಮತ್ತೆ ಅರಣ್ಯ ಇಲಾಖೆ ಸುಮಾರು ನಮ್ಗೆ ಕೆಲವೆಲ್ಲ ಸಜೆಷನ್ ಮಾಡ್ತಾರೆ, ಹೊಳೆ ಬದಿಗೆ ಯಾವುದು ಹೊಳೆ ಹೊನ್ನಿ, ಆಮೇಲೆ ಉಪ್ಪು ನೀರು ಅಂಶರು ಯಾಕೆ ಯಾವ್ದು ಅದೆಲ್ಲ ಹೇಳ್ತಿರೋದೆ ಅಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಆಯ್ಕೆ ಮಾಡಿ ಸೂಕ್ತ ಗಿಡ ಸೂಕ್ತ ಜಾಗ ಆಯ್ಕೆ ಮಾಡಿ ನೆಟ್ಟು ಅದನ್ನು ದಿನ ವಾರಕ್ಕೊಮ್ಮೆಯಾರು ಅದ್ರ ಕಡೆ ಸ್ವಲ್ಪ ಕಾಳಜಿ ಗಮನ ಕೊಟ್ಟರೆ ಒಂದು 2 ವರ್ಷ ಇದು ಮಾಡಿದರೆ ಒಂದು ನಮಗೆ ಮರ ಬೆಳೆಸಬಹುದು.
2: 2 ವರ್ಷ ಕಂಡ್ಕೊಂಡ್ರೆ
3: 2 ಅಥವಾ 3 ವರ್ಷ ಬೇಕೇ ಬೇಕು ಮರಕ್ಕೆ, ಅದು ಅವಾಗ ಸ್ವಲ್ಪ ಗಟ್ಟಿ ಆಗ್ತದೆ. ಬೇಸಿಗೆಯಲ್ಲಿ ನೀರಿಲ್ಲದೆ ಬದುಕುವ ಒಂದು ಸಾಮರ್ಥ್ಯ ಅದಕ್ಕೆ ಬರುತ್ತೆ.
2: ಈಗ ನೀವು ಗಿಡ ನೆಟ್ಟರು ಸಾಲ ಅದಕ್ಕೊಂದು ಬೇಲಿ ಹಾಕಕ್ಕೆ ಅತ್ತಲ್ದ, ಹೇಗಳಿಗಾರು ಗಿಡ ನೆಟ್ಟರು ಒಂದು ಬೇಲಿ ಹಾಕೇ ಹಾಕ್ತಾರೆ. ಸೊ ಅದಕ್ಕೊಂದು ವ್ಯವಸ್ಥೆ ಐಕಲ್ಲ ಸರ್, ಬರೀ ಒಂದು ಗಿಡ
3: ಇಲ್ಲ, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡೆ ಹೊತ್ತು. ಹಬ್ಸಮಿ
2: ಹೆಂಗ್ ಮಾಡ್ತೀವಿ
3: ನಾವು ಭಾನುವಾರ ಹಬ್ಬದಾದ್ರೆ ಶನಿವಾರನೇ ಅದಕ್ಕೆ 3 ಅಥವಾ 4 ಗೂಟ ರೆಡಿ ಮಾಡಿಕೊಂಡು ಅದಕ್ಕೊಂದು ಮೆಸ್ ಹಸಿರು ಮೆಸ್ ಫೈಬರ್ ಮೆಸ್ ಹಾಕ್ತೀವಿ.
2: ಅದು ಹಸಿರು ಮೆಸ್ ಅಂತ ಹಾಕೋದಕ್ಕೆ
3: ಸ್ವಲ್ಪ ಗುರುತಾಗಲಿ ಅನ್ಕೊಂಡು ಎಲ್ಲರಿಗೂ
2: ಹಸಿರು,
3: ಹಾ ಕಣ್ಣಿ ತೋರ್ಲಿ. ಮತ್ತೆ ಈ ಹುಲ್ಲು ಕಟ್ ಮಾಡುವವರಿಗೆ ಕೆಲಸರಿಗೆ ಗೊತ್ತಾದಿಲ್ಲ, ಬರ್ರ ಹರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಕಟ್ಟಾತ್ತೆ. ಮತ್ತೆ ಯಾವ್ದಾರು ಹಿಂದ್ಗಡೆ ಗಾಡಿ ಬಪ್ಸಮಿ ಗೊತ್ತಾತ್ತೆ, ಅಥವಾ ಬೆಂಕಿ ಹಾಕೋರಿದ್ರೆ ಏನು ಮಾಡ್ಲಿಕ್ಕಿಲ್ಲ ಹೊತ್ತು, ದನ ಕಟ್ಟುವವರಿಗೆ ಸ್ವಲ್ಪ ಗೊತ್ತಾಗಿಲ್ಲ. ಈ ಎಲ್ಲ ಕಾರಣ ಉದ್ದೇಶದಲ್ಲಿ ನಾವು ಸ್ವಲ್ಪ ಅದಕ್ಕೆ ಒಂದು ಗುರುತ ಒಂದು ಗಾರ್ಡ್ ಮಾಡಲೇಬೇಕು. ಭದ್ರತೆ ಬೇಲಿ ಮಾಡಿದ್ರೆ ಸ್ವಲ್ಪ ಜಾಗ್ರತೆ, ಭದ್ರತೆ ಬೇಲಿ ಮಾಡಿದ್ರೆ ಸಾಕಲ್ಲ. ಈ ಒಂದು ಬೇಸಿಗೆಯಲ್ಲಿ ಅದಕ್ಕೆ ನೀರು ಹಾಕಲೇಬೇಕು, 2 ವರ್ಷ ಎಲ್ದಿದ್ರೆ ಭಾಳ ಕಷ್ಟ. ನಾವು ನಮ್ಮ ಸಂಸ್ಥೆ ಗಾಡಿಯಲ್ಲೇ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಒಂದು ವಾರ ಹಾಕಿದ್ರೂ ಮತ್ತೊಂದು ವಾರದ ಹಬ್ಬ ಸಮಯ ಅದು ಬಾಡಿ ಸಾಯುವ ಸಾಧ್ಯತೆ ಸತ್ತು ಹತ್ತು. ನಾವು ನೆಟ್ಟು ಸುಮಾರು ಈಗ ಏನಂದರೆ ನಾವು ಹಳಕುಟ್ಟಿ ಜಡ್ಡಲ್ಲಿ ನೋಡುವಾಗಲೇ ಹೇಳಿದ್ರು ಸುಮಾರು ನೆಟ್ಟಿದ್ದೀವಿ, ಅದು ಹೋಯಿತು. ಸ್ವಲ್ಪ ಮೊನ್ನೆ ಅದು ಕ್ರಿಕೆಟ್ ಗ್ರೌಂಡ್ ಆಗ್ತದೆ ಅಂತ ಹೇಳಿದರು. ಮತ್ತೆ ನಮ್ಮ ಸರ್ವಿಸ್ ರೋಡಿದ್ದು ಕೆಲವು ಮಣ್ಣೆಲ್ಲ ಹಾಕಿ ಅದೆಲ್ಲ ಅಲ್ಲಿದ್ದು ಹೋಯ್ತು. ಹೌದು, ಕೆಲವು ರಸ್ತೆ ಬದಿಯಲ್ಲಿ ಇರೋದು ಹೋಯ್ತು. ಆಮೇಲೆ ಈಗ ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಕಟ್ರಾಪಟ್ರ ಗಿಡ ನೋಡೋಕೆ ಹೋಗ್ತಿಲ್ಲ, ಎಲ್ಲೆಲ್ಲೋ ಶಾಲೆ ಮೈದಾನ

0: ಪೋಷಣೆ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ನಾವು ಬೈಕಾಡ್ತಿ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ. ಎಲ್ಲೊಬ್ಬರು ನಮ್ಮ ಸ್ಟಾಫ್ ಇದ್ದಾರೆ, ಅವರು ಅದನ್ನು ನೋಡ್ಕೊಳ್ತಾರೆ. ಅವರೀಗ ಬೇಸಿಗೆಯಲ್ಲಿ ನೀರು ಲಭ್ಯ ಇಲ್ಲ, ಆದರೂ ನೋಡ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿ ಹೋದ್ಕೊಳ್ಳೆ ಬರೀ ಕಾಟಜಾರಕ್ಕೆ ನೆಟ್ಟು ಬಂದರೆ ಆಗ್ತಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಬರಬೇಕು. ನಮ್ಮ ಸಂಸ್ಥೆಯ ಸಿಬ್ಬಂದಿ ಆಸಕ್ತಿಯವರು ನೇಮಕ ಮಾಡಿ ವಾರಕ್ಕೊಂದು ಸಾರಿ ಅವ್ರು ನೀರು ಹಾಕಿ, ನಿಮಗೇನು ತೊಂದರೆ ಇದೆ ನಮ್ಗೆ ಹೇಳಿ, ನಾವು ಏನಾದರೂ ಕ್ರಮ ತಗೊಳ್ತೀವಿ ಅಂತ ಮಾಡಿ ಬರ್ತಾ ಇದ್ದೀವಿ. ಅಂತೂ ಒಟ್ಟಾದ ಮೇಲೆ ಸ್ವಲ್ಪ ಈ ಉದ್ದೇಶ ನಮ್ದು ಈಡೇರ್ತಾ ಇದೆ. ಆದರೆ ಈ ಪರಿಸರದ ಬೇರೆ ಬೇರೆ ವಿಂದ್ಯಾಪ ಯಾವುದು ವಿಪರೀತ ತಾಪಮಾನ ಹವಾಮಾನ ವೈಪರೀತ್ಯ ಇದರಿಂದೆಲ್ಲ ನಮ್ಮ ಪೂರ ನಾವು ಎಣಿಸಿದ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಕಾಣ್ತಾ ಇಲ್ಲ ಗಿಡದ. ಅಂತೂ ಎಲ್ಲಿ ಅತೀ ಪೋಷಣೆ ಮಾಡ್ತೀವೋ ಪರವಾಗಿಲ್ಲ, ಬೆಳೆ ಬರ್ತಾ ಇದೆ.
1: ಈಗ ನಂಗೊಂದು ಪ್ರಶ್ನೆ ಅಂತ ಕೇಂದ್ರೆ, ನಾವು ಕಂಡು ಕಂಡಲ್ಲಿ ಗಿಡ ನೆಡೋಕೆ ಆತಿಲ್ಲ, ನಮ್ಗೆ ಹ್ಯಾಂಗೆ ಗೊತ್ತಾತಂದ್ರೆ ಇಲ್ಲಿ ನಾವು ನೋಡ್ಲಕ್ಕೆ ಯಾರೋ ಒಬ್ರು ಆಸಕ್ತಿರಿದಾರಪ್ಪ, ಈಗ ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಇದ್ರು, ಅವರಿಂದ ಗಿಡ ನೆಡ್ಕಂತ ತುಂಬ ಆಸೆ ಇದೆ, ಬಟ್ ಎಲ್ಲಿ ತಗೊಂಡೋಗಿ ನೆಡೋದು? ಅವ್ರಿಗೇನು ಜಾಗ ಇಲ್ಲ, ರೋಡ್ ಸೈಡಾ ಅಥವಾ ಇಂಥದ್ದೇ ಅವರು ಯೋಚನೆ ಮಾಡ್ತಿರೋದು, ಈ ಕಡೆಯಲ್ಲಿ ಗಿಡಗಳ ಮರಗಳ ಅಗತ್ಯ ತುಂಬ ಇದೆ ಅಂತ ಹ್ಯಾಂಗೆ ಡಿಸೈಡ್ ಮಾಡೋದು, ನಾನು ಇಲ್ಲೇ ನೆಡ್ಲಕ್ಕ ಅಲ್ಲಿ ನೆಡ್ಲಕ್ಕ ಅಂತ ಹೇಳ್ಕೊಂಡು ಸರ್?
0: ಈಗ ಡಿಸೈಡ್ ಅಂದರೆ ಅದು ಆ ಜಾಗ ಯಾರಿಗೆ ಸಂಬಂಧಪಟ್ಟ, ಸರ್ಕಾರಿ ಜಾಗ ಆದರೆ ಅಲ್ಲಿ ಕೇಳಬೇಕು ಯಾರಿಗೆ ಸಂಬಂಧಪಟ್ಟದ್ದು, ಸಾರ್ವಜನಿಕರ ಮುಂದೆ ಯಾವುದು ಯೋಜನೆ ಬರ್ತದ. ಸರ್ಕಾರಿ ಜಾಗದಲ್ಲಿ ನಾವು ನೆಡ್ತಂದು ಮಾಡೋಣ, ಆ ಇಲಾಖೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಮುಂದೆ ಯೋಜನೆ ಬಂದು ಅದಕ್ಕೆ ಖಂಡಿತ ಪ್ರಹಾರ ಆಗುವುದೆ. ಅದಕ್ಕೆ ಯಾವಾಗ ಅದಕ್ಕೆ ಗ್ರಾಚಾರ ಕಾದಿದೆಯೋ ಗೊತ್ತಿಲ್ಲ, ಏನಾದರೂ ಒಂದು ಯೋಜನೆ ಬಂದರೆ ಅಲ್ಲಿ ಅದು
1: ಮುಗೀತು.
0: ಅದರಿಂದ ಆ ಜಾಗಕ್ಕೆ ಅಲ್ಲಿ ಬೇರೆ ಏನಾದರೂ ಅಭಿವೃದ್ಧಿ ಕಾರ್ಯ ಆಗ್ತದ, ಆಗುವುದಿದ್ರೆ ಮೊದಲು ಪ್ರಹಾರ ಬೀಳೋದು ಮರಕ್ಕೆ. ಯಾವುದೇ ಒಂದು ಯೋಜನೆ ತಗೊಳ್ಳಿ ನೀವು, ಫಸ್ಟಿಗೆ ಅದು ಕೊಡ್ಲಿ ಬಿಡುದು ಮರಕ್ಕೆ, ಆ ಜಾಗವನ್ನು ವಿಸ್ತಾರ ಮಾಡ್ಬೇಕಾದ್ರೆ ಮರ ಕಡಿಬೇಕು.
1: ಎಲ್ಲ ಡೆವಲಪ್ಮೆಂಟ್ಗಳ ಹೆಸರಲ್ಲಿ ಬಲಿ ಆಗೋದು ಮರಗಳು.
0: ಹೌದೌದು. ಅದರಿಂದ ನಾವು ಮೊದಲು ಅಲ್ಲಿ ಜಾಗ ಮತ್ತೆ ಅದಕ್ಕೆ ಸರಿ ಹೊಂದುವ ಗಿಡದ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಜಾಗವನ್ನು ಮೊದಲು ನೋಡ್ಕೊಂಡು ಅದಕ್ಕೆ ಒಂದು ಎರಡು ಮೂರು ವರ್ಷ ನೀರು ಹಾಕುವ ಭದ್ರತೆ ಉಂಟಾ, ಎರಡು ಮೂರು ವರ್ಷ ಬದುಕ್ತದ ನೋಡ್ಕೊಂಡು ಇದು ಮಾಡಬೇಕು. ಮತ್ತೇನೆಂದರೆ ಈಗ ಎಲ್ಲರ ಮನೆಗೂ ಜಾಗದ ಕೊರತೆ ಇದೆ, ಜನಸಾಂದ್ರತೆ ಜಾಸ್ತಿ ಆಗಿದೆ, ಜಾಗ ಸಿಗುವುದಿಲ್ಲ. 5-10 ಸೆಂಟ್ ಜಾಗ ಅಲ್ಲಿ ಮರ ಹಾಕಿದರೆ ತೊಂದರೆ, ದಿವಸ ಬೆಳಿಗ್ಗೆ ಮರದ ಎಲೆ ಬೀಳುತ್ತೆ, ಕಸ ಗುಡಿಸುತ್ತೆ, ಅದೆಲ್ಲ ಯಾರು ಮಾಡ್ತಾರೆ ಅಂತ ಯಾರು ಹೆಚ್ಚು ಮಾಡ್ಲಿಕ್ಕೆ ಹೋಗಿ ಇಂಟರ್ಲಾಕ್ ಹಾಕ್ತಾರೆ, ಇದು ಮಾಡ್ತಾರೆ,
1: ಮನೆ ಚಕ್ಕ ಚಕ್
0: ಚಕ್ಕ ಚಕ್ ಮಾಡ್ತಾರೆ. ಅದರಿಂದ ಅಂತೂ ಅವರು ಸ್ಲ್ಯಾಬ್ ಬಿಸಿ ಆದ್ರೂ ಪರವಾಗಿಲ್ಲ,
1: ಗಿಡ ನೆಡೋಕೆ ಹತ್ತಿಲ್ಲ, ಗುಡಿಸೋದೆ ಅರ್ಧದಿನ.
0: ಆ ಒಂದು ಮನಸ್ಥಿತಿಯಲ್ಲಿ ನಾವು ಬಂದಿದೀವಿ, ಅದಕ್ಕೇನು ಮಾಡ್ಲಿಕ್ಕಿಲ್ಲ. ಅದರ ಪರಿಣಾಮ ಏನು ನೋಡಿ, ಈಗ ಎಷ್ಟು ಮಧ್ಯಾಹ್ನ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಸೆಕೆ. ಅಂತೂ ಎಷ್ಟು ವರ್ಷದಿಂದ ವರ್ಷಕ್ಕೆ ಹೇಳ್ತಾ ಇದ್ದೀವಿ, ಆದರೂ ಅಷ್ಟೇ ತಾಪಮಾನ ಏರ್ತಾ ಇದೆ, ಕಾಡು ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಏನು ನಮ್ಮ ಕೆಲವೊಂದು ಕಡೆ ದೇವರ ಕಾಡು ಏನೆಲ್ಲ ಹೇಳಿ ಅಲ್ಲಿ ಸ್ವಲ್ಪ ಉಳಿದಿದೆ, ಎಲ್ಲಿ ಒಂದು ಭಯ ಭಕ್ತಿ ಇದೆ. ಹೌದು, ಅಲ್ಲಿ ಮಾತ್ರ
1: ಉಳಿದಿದೆ. ಇಂಥ ಪ್ಲೇಸ್ ಗಳಲ್ಲಿ ಹೆದರ್ಕೊಂಡು ಒಂಚೂರು ಮುಟ್ಟುದಿಲ್ಲ.
0: ಬೇರೆ ಎಲ್ಲ ಕಡೆ ಇದು
1: ಸರ್ವನಾಶ
0: ಮಾಡ್ತಾರೆ.
1: ಆದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡಿದೆ, ಈಗ ರೋಡ್ ಸೈಡ್ ಎಲ್ಲ ನೆಡ್ತಾರಲ್ಲ ಗಿಡ ಎಲ್ಲ, ನೀವು ಹೇಳ್ದಂಗೆ ಬೇಲಿ ಹಾಕ್ರು ಒಂದು ಸಿಗ್ನಲ್ ಅಂದ್ರೆ ಇದು ನೆಟ್ಟಿರುವ ಗಿಡ, ಇಲ್ಲ ಅಂದ್ರೆ ಮಳೆಗಾಲ ಬಂತಂದ್ರೆ ನಮ್ಮಲ್ಲಿ ಕಳೆ ಗಿಡಗಳೆಲ್ಲ ಎಲ್ಲ ಗಿಡ ಮರಗಳೊಟ್ಟಿಗೆ ಚಂದ ಬೆಳ್ಕೊಂಡು ಅದೆಲ್ಲ ಕಂಡ್ರೆ ಹುಲ್ಲೇ ಗ್ರೀನ್ ಗ್ರೀನ್ ಅಷ್ಟೇ. ಸೊ ಅದರಲ್ಲಿ ಆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆತಿಲ್ಲ. ಸೊ ಹಾಂಗಾಗಿ ಹೆಚ್ಚಾಗಿ ನೀವು ಹೇಳ್ದಂಗೆ ಹುಲ್ಲು ಕಟ್ ಮಾಡುವರು ಆ ದನಿನ
0: ಮೇಸ್ಕಪ್ಪಾರಕೆಲ್ಲ ಹೋಗಿ ಮುರಿದಾಕಿ ಬಿಡುತ್ತೆ.
1: ಎಸ್, ಅದು ಸುತ್ತಾಕೊಂಡು ಸುತ್ತಾಕೊಂಡು ಅದು ಸಣ್ಣ ಎಳೆ ಗಿಡಗಳಿಗೆ ಅಷ್ಟೇ ಸಾಕಾಗ್ತದೆ. ಸೊ ಆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆತಿಲ್ಲ ಸರ್. ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ನೆಟ್ಟದ್ ಯಾರೋ, ಅದು ಯಾರ್ದು ಜಾಗ ಯಾರಿಗೆ ಗೊತ್ತಿರುತ್ತೆ? ಈಗ ನಮ್ಮನೆ ಜಾಗದ ನಾವು ನೆಟ್ಕೊಂಡ್ರೆ ಅವ್ರು ನೆಟ್ಟದಂದ್ರೆ ನಮ್ಗೊಂದು ಅವೇರ್ನೆಸ್ ಇರುತ್ತೆ, ಬಟ್ ಇಂಥ ಪ್ಲೇಸಸ್ಗಳಲ್ಲಿ ಗೊತ್ತಾತಿಲ್ಲ. ನಾವು ಏನ್ ಮಾಡ್ಬೋದು? ಈಗ ಅಷ್ಟು ಎಫರ್ಟ್ ಹಾಕಿ ದುಡ್ಡು ಕೊಟ್ಟು ಗಿಡ ತಂದು ಜನ ಹಾಕೊಂಡು ನೆಟ್ ಇದು ಇನ್ನೊಂದು 100 ವರ್ಷ ಇಲ್ಲೇ ಇರ್ಕೊನ್ನೋ ಆಸೆ ಇಟ್ಕೊಂಡವ್ರು ನಾವು ಅಲ್ಲೇ ಕುಕೊಂಡು ಕಾಯೋಕಾತಿಲ್ಲ. ಆದ್ರೆ ಒಂದು ಗಿಡ ನೆಟ್ಟಾಗ ಉಳಿದವರಿಗದು ಗೊತ್ತಾಯ್ಕ, ನಾನು ಅಟ್ಲೀಸ್ಟ್ ಹೆಲ್ಪ್ ಮಾಡಿದಿರೋದಿಲ್ಲ, ಅದನ್ನ ಮುರ್ದಾಕೋ ಕೆಲಸಕ್ಕೆ ಹಾಪಕ್ಕಾಗ ಅನ್ನೋದು ಅರ್ಥ ಆಯ್ಕಂದ್ರೆ ಎಂತ ಮಾಡಿದ್ರೆ ಒಳ್ಳೇದು?
0: ನಾವು ಒಂದೊಂದು ಬೋರ್ಡ್ ಒಂದು ಸಿಂಬಲ್ ಏನು ಬೋರ್ಡ್ ಹಾಕುದು, ಅರಣ್ಯ ಇಲಾಖೆ ಅವ್ರು ಗಿಡ ನೆಟ್ಟ ಮೇಲೆ ಇದು ಅರಣ್ಯ ಇಲಾಖೆ ಅಂತ ಬರೀತಾರೆ. ಹಾಗೆ ನಮ್ದು ಏನಂದ್ರೆ ಒಂದೊಂದು ಮೆಸ್ ಆಗ್ತೀವಿ ನಾವು, ಹಸಿರು ಮೆಸ್ ಎರಡು ಮೆಸ್ ಆಗ್ತೀವಿ. ಅದು ಸಾಧಾರಣ ನಮ್ಮ ಹುಲ್ಲು ಕಟ್ ಮಾಡುವ ಮಿಷನ್ ಬ್ಲೇಡಿಗೂ ಏನಾಗ್ತಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಅದು, ಅದು ಎಂತ ಮಾಡೋಕಾಗಿಲ್ಲ. ಮತ್ತೆ ಹುಲ್ಲು ಕಟ್ ಮಾಡೋರು ಆ ಮೆಸ್ ತೊರೆದ್ಕೊಳ್ಳೆ ಮಿಷನ್ ಅನ್ನ ಅಲ್ಲಿ ತಪ್ಪಿಸಿ ಬೇರೆ ಕಡೆ ಕಟ್ ಮಾಡೋಕಾದ್ರೆ. ಅದರಿಂದ ಇದು ನೆಟ್ಟ ಗಿಡ ಇದನ್ನ ಇದಕ್ಕೆ ಭದ್ರತೆ ಇದೆ ಅಂತ ಅವ್ರು ಗೊತ್ತಾದ್ರೆ ಅವರಲ್ಲಿ ಮುಂದೆ ಹೋಗ್ಲಿಕ್ಕಿಲ್ಲ. ಗುರುತಿಸೋದೇ ಹಾಗೆ, ಅದಕ್ಕೊಂದು ಬೇಲಿ ಮಾಡಿದ್ರೆ ಆಯ್ತು,
1: ಬೇಲಿ ಮಾಡಿದ್ರೆ
0: ಒಳ್ಳೇದು. ಮತ್ತೆ ದನವು ಕೂಡ ಅಲ್ಲಿ ಬೇಲಿಯೊಳಗೆ ಗೊತ್ತಿಲ್ಲ, ಒಂದು ಏನು ಗಿಡ ಸುತ್ತ ಒಂದು ಬೇಲಿ ಇದ್ರೆ ಇಲ್ಲೊಂದು ಗಿಡ ಇದೆ, ಇದನ್ನು ಯಾರೋ ಕಾಪಾಡ್ಕೊಂಡು ಬಂದಿದ್ದಾರೆ. ಇದು ಇದರ ಉದ್ದೇಶ ನೆರಳು ಕೊಡಲಿ ಸಾರ್ವಜನಿಕ.

0: ಸೈನಿಕರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ.
1: ಸೊ ನಿಮ್ಗೆ ಯಾವ ಥರ ಅನ್ಸುತ್ತೆ ಅಂದ್ರೆ ನಮ್ಮ ಕರಾವಳಿಯಲ್ಲಿ ನಮ್ದು ಈ ಬದಿ ಕುಂದಾಪುರ ಬದಿಯಿಂದ ನನಗೆ ನೆನಪಿದ್ದಂಗೆ ಆಚೆ ಮಂಗಳೂರು ತನಕ ಎಲ್ಲ ನೀವು ಹೇಳ್ತಾರ ದೇವದಾರು ಗಿಡಗಳೆಲ್ಲ,
0: ದೇವದಾರು ಮತ್ತೆ ಮಹಾಗಣಿ ಮತ್ತೆ ಬೇರೆ ಬೇರೆ ಇತರ ಜಾತಿ ಎಲ್ಲ ನೆಟ್ಟಿದ್ದಾರೆ.
1: ಅದ ಆಗಿನ ಕಾಲದಲ್ಲಿ ಇದ್ದಿತ್ತಲ್ಲ, ಒಂದು 15 ವರ್ಷದ ಹಿಂದೆ 20 ವರ್ಷದ ಹಿಂದೆ ರಸ್ತೆ ಇಕ್ಕೆಲಗಳಲ್ಲಿ ನಾವು ಕಾರಲ್ಲಿ ಅಥವಾ ಬಸ್ ಅಲ್ಲಿ ಅಥವಾ ನಡ್ಕೊಂಡು ಹೋಗ್ತಿದ್ರು ಅಷ್ಟು ಬಿಸಿ ಅನ್ನಿಸ್ತಾ ಇರ್ಲಿಲ್ಲ. ಮಧ್ಯ ಮರ ಹಿಂಗೆ ಎರಡು ಆಚೆ ಈಚೆ ಚಾಂಚ್ಕೊಂಡು ನಮ್ಗೆ ಒಳ್ಳೆ ನೆರಳಾತಿತ್ತು. ಮುಂದೆಲ್ಲ ಆದ್ರೂ ಒಂದಿನ ನಮ್ಮ ಈ ಹೈವೇಲಿ ಆ ಥರ ಆಫ್ ಚಾನ್ಸ್ ಇತ್ತ ಸರ್, ನಾಕೇಂಬುದು ನಂಗೆ ಆ ಥರ ಅನಿಸೋದು ಯಾವ ಥರ ಆ ಥರ ಸಾಧ್ಯತೆ ಇದೆಯಾ ಅಂತ.
0: ಈಗ ನಮ್ದು ಮೊದಲು ನಾವು ನಮ್ಮನೆ ಗುಂಡ್ಮಿ ಅದ್ರ ಶಾಸ್ತ್ರ ನೆಡ್ಕೊಂಡು ಹೋಗ್ ಸಮಿಗೆ ಅಲ್ಲಿ ದೇವದಾರ್ ಮರಮ್ಮ ಲಾರಿಯರೆಲ್ಲ ನಿಲ್ಸಿ ಅಲ್ಲಿ ಒಳ್ಳೆ ನಿಮ್ ನಿದ್ರೆ ಮಾಡ್ತಾ ಇದ್ರು. ಅಲ್ಲಿ ತುಂಬ ದೇವದಾರ್ ಮರ ಎಲ್ಲ ಇದ್ದಿತ್ತು, ಸೈಡಲ್ಲಿ ಹಿಂಗೆ ನೆಡ್ಕೊಂಡು ಹೋಗ್ತಾ ಇದ್ದು. ಏನಂದ್ರೆ ನಮ್ಮ ಮನೆಯವರೆಲ್ಲ ಸೈಡಲ್ಲೇ ಚೀಲ ಇಟ್ಕೊಂಡು ಅಲ್ಲಿ ಶಾಸ್ತ್ರ
1: ಪ್ಯಾಟಿಗೊಪ್ಪದು
0: ಇದೆಲ್ಲ ಮಾಡ್ತಾ ಇದ್ರು. ಆವಾಗ ರಸ್ತೆ ಬದಿಯಲ್ಲಿ ತುಂಬ ಜಾಗ ಇತ್ತು, ತುಂಬ ಮರ ಇತ್ತು. ಆ ಮರ ಎಲ್ಲ ಹೋಯ್ದ್ರ ಮೇಲೆ ಈಗ ಸಿಕ್ಕಾಪಟ್ಟೆ ರಸ್ತೆಯಲ್ಲಿ ಒಬ್ಬರೊಂದು ಬಸ್ಗಾಗಿ ನಿಲ್ಲಕ್ಕೂ ಒಂದು ನೆರಳಿಲ್ಲ.
1: ಹೌದು ಸರ್,
0: ಒಂದು ನೆರಳೆ ಏನೂ ಇಲ್ಲ. ಅದೇ ಥರ ಈ ರಸ್ತೆಯನ್ನು ಅಗಲೀಕರಣ ಮಾಡುವಾಗ ಅದು ಯಾವುದು ಹೆದ್ದಾರಿ ವಿಸ್ತೀರ್ಣ ಮಾಡುವಾಗ ಒಂದು ಮಾತು ಹೇಳಿದರು, ಇದು ಎಷ್ಟು 80,000 ಗಿಡ ಏನೋ ಒಂದು ನನಗೆ ಸರಿ ಅಂಕಿ ಸಂಖ್ಯೆ ಗೊತ್ತಿಲ್ಲ, ಏನೋ ಕೇಳಿದಾಗ ಅದು ಇದಾಗ್ಬೋದು. ಸ್ವಲ್ಪ ಏನೋ ಏನು ಮರ ಕಡ್ದಿದ್ದೀರಲ್ಲ ಅದನ್ನು ಅಷ್ಟೇ ಮರವನ್ನು ಈ ಗುತ್ತಿಗೆ ನಮ್ಮ ಹೈವೇ ಅವರು ಯಾರು ಗುತ್ತಿಗೆ
1: ತಗೊಂಡಿದ್ದಾರೆ
0: NH ಅವರು ನೆಡಬೇಕು ಅಂತ ಒಂದು ಒಡಂಬಡಿಕೆ ಆಗಿದೆ ಅಂತ ಹೇಳಿದರು. ಅದ್ರ ಪ್ರಕಾರ ಅವರು ಕೆಲವೆಲ್ಲ ಕದಂಬ ಏನೇನು ಗಿಡವನ್ನೆಲ್ಲ ನೆಟ್ಟಿದ್ದಾರೆ, ಆದರೆ ಅದು ನೆಟ್ಟ ಮೇಲೆ ಅದೆಲ್ಲ ಹಾಗೆ ಈಗ ಬೇರೆ ಬಿಟ್ಟು ಏನಾದ್ರ ಸ್ವಲ್ಪ ಮರ ಆಗ್ಲಿಕ್ಕೆ ಶುರುವಾಗುವಾಗ ಪುನಃ ಅಗಲೀಕರಣ ಶುರುವಾಯಿತು.
1: ಈಗ
0: 4 ರೋಡ್ ಹೋಗಿ 6 ಪಥ ಚತುರ್ಪ ಅಷ್ಟು 4 ವೇ ಅಲ್ಲ
1: 6 ವೇ
0: ಷಟ್ಪಥ
1: ಚತುಷ್ಪಥ ಹೋಗಿ ಷಟ್ಪಥ
0: ಷಟ್ಪಥ ಅಂತ ಈಗ ಸುದ್ದಿಯಾಗಿ ಅದರ ತಯಾರಿ ನಡೀತಾ ಇದೆ. ಆದ್ರಿಂದ ಷಟ್ಪಥ ಮಾಡಿದ ಮೇಲೆ ಮತ್ತಲ್ಲಿ ಎಲ್ಲೂ ಜಾಗ ಇಲ್ಲ ನೆಡ್ಲಿಕ್ಕೆ,
1: ಮನೆ ಮೇಲೆ ನೆಡ್ಕ.
0: ಆದ್ರೆ ನೀವು ಮೊದಲು ಬಾಲ್ಯದಲ್ಲಿ ನೋಡಿದ ಆ ನೆರಳು ಇನ್ ಮುಂದೆ ಸಿಗುವುದು ಕನಸಿನ ಮಾತೋ ಏನೋ, ಯಾಕಂದ್ರೆ ನೆಡ್ಲಿಕ್ಕೆ ಜಾಗವೇ ಇಲ್ಲಲ್ಲ. ಎಲ್ಲ ಡಾಂಬರ್ ರೋಡ್ ಅಲ್ಲ, ಡಾಂಬರ್ ರೋಡ್ ಮಧ್ಯಾಹ್ನ ಏನು ಕಾಯ್ತದೆ, ಯಾವ ರೀತಿ ದೋಸೆ ಕವಲಿ ತರ ಆಗ್ತದೆ.
1: ಅಪ್ಪ ಹಾಪ್ ಗೆ ಆತಲ್ಲ ಸರ್, ನೀವು ಕಾರಂಗೆ ಎಸಿ ಹಾಕೊಂಡು ಹೋದ್ರು ಆ ಡ್ರೈ ಆಗ್ತಲ್ಲ ನಮ್ದು ಅಪ್ಪ ದೇಹ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕಾತಿಲ್ಲ.
0: ಮತ್ತೇನಂದ್ರೆ ಈ ಬಿಸಿಯನ್ನ ಒಂದು ತಾರ್ ರೋಡ್ ಡಾಂಬರ್ ರೋಡ್ ಹಿಡಿದಿಟ್ಕೊಂಡಿತ್ತು, ಮತ್ತೆ ಈಗಲಿನ ಕಾಂಕ್ರೀಟ್ ಸ್ಲ್ಯಾಬ್ ರಾತ್ರಿ 11 ಗಂಟೆ ಆರು ತಣ್ಣಗಾತಿಲ್ಲ ಮನೆ ಒಳಗೆ.
1: ಗಾವು
0: ಎಲ್ಲ ಶಾಖ ಹೀರಿಟ್ಕೊಂತು, ಆದ್ರೆ ಮರ ಸಂಖ್ಯೆ ಕಮ್ಮಿ ಆಯ್ತು, ಹಸಿರು ಕಮ್ಮಿ ಆಯ್ತು. ಏನಂದ್ರೆ ಎಲ್ಲೂ ಮರ ನೆಡುಕ್ಕೆ ಯಾರು ಮನ್ಸು ಮಾಡೋದು, ಮನೆ ಹತ್ರ ಎಲ್ಲ ರಗಳಿ ಬೇಡ ಎಂತ ಕರ್ಕಿರಿ ಅಂದ್ಕೊಂಡು ಇದು ಮಾಡೋದಿಲ್ಲ. ಎಲ್ಲರೂ ಬರೀ ಸ್ಲ್ಯಾಬ್ ಸ್ಲ್ಯಾಬ್ ಮಾಡಿ ಮಾಡಿ ಒಟ್ಟಾರ ಮೇಲೆ ಶಾಖ ಭೂಮಿ ಏನು ಹೇಳ್ತೀವಲ್ಲ ದೋಸೆ ಕವಲಿ ತರ ಬಿಸಿ ಆಗ್ತಾ ಇದೆ. ಈಗ
1: ನಂಗೆ ಅದೇ ಸರ್ ಬೇಜಾರಾಗ್ತದ, ಮರ ಕಡುವಲ್ಲಿ ತೋರಿಸೋ ಉಮೇದನಿತ್ತಲ್ಲ, ನೆಡುವಲ್ಲಿ ಯಾರು ತೋರಿಸೋದೇ ಇಲ್ಲ.
0: ಹೌದೌದು,
1: ಅದು ಕಂಡ್ರೆ ಅಯ್ಯೋ ಎಂತ ಮಾಡ್ತೈತೆ ನಾವೀಗ ಅಂತ ಅನ್ಸುತ್ತೆ. ನೀವೀಗ ಒಟ್ಟು ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಅಥವಾ ಕೊಟ್ಟಿದ್ದೀರಿ ಹ್ಯಾಂಗೆ?
0: ಅಲ್ಲ ನಾವು ಈಗಾಗಲೇ ನಮ್ಮ ನಮ್ಮ ಟೀಮ್ ಒಂದು ಆನಂದ ಸೃಷ್ಟಿ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀವಿ. ನಮ್ಮ ಧನಿಯವರ ಒಂದು ಆಶಯದ ಅವ್ರಿಗೊಂದು ಸ್ವಲ್ಪ ಇದು ಅಂದರೆ ಅವ್ರಿಗೆ ಇಷ್ಟದ ಕೆಲಸ ಇದು ಎಂತ ಇಂಥದ್ದೆಲ್ಲ ಚೊಕ್ಕ ಪ್ಲಾಸ್ಟಿಕ್ ಬಗ್ಗೆ ಅರಿವು ಮೂಡಿಸೋದು, ಆಮೇಲೆ ಗಿಡ ನೆಡೋದು, ಇಂಥದ್ದೆಲ್ಲ ಅವ್ರಿಗೆ ಇಷ್ಟದ ಕೆಲಸ. ಆದ್ದರಿಂದ ಅವ್ರದ್ದು ಒಂದು ಆನಂದ ಸೃಷ್ಟಿ ಅಂತ ಟೀಮ್ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ಭಾಳ ಉತ್ಸಾಹದಿಂದ ಅದರಲ್ಲಿ ಪ್ರತಿ ಭಾನುವಾರ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಾವು ಬೇರೆ ಬೇರೆ ಭಾಳಷ್ಟು ಒಂದು ಪಟ್ಟಿಯೇ ಇದೆ ನಮ್ಮ ಹತ್ರ, ಎಲ್ಲೆಲ್ಲಿ ಗಿಡ ನೆಟ್ಟಿದ್ದೀವಿ ಎಷ್ಟೆಷ್ಟು ನೆಟ್ಟಿದ್ದೀವಿ ಅಂತ. ನಾವು ಬೆಣ್ಣೆ ಕುದುರಲ್ಲಿಂದ ಶುರು ಮಾಡಿದರೆ ಬೆಣ್ಣೆ ಕುದುರು ಅಲ್ಲಿ ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಲ್ಲಿ ನಮ್ಮ ದನಿಯವರೇ ನಿಂತು ನಮ್ಮನ್ನು ಕರ್ಕೊಂಡೋಗಿ ನಡೆಸಿದ್ದಾರೆ ಅಲ್ಲಿ ದೇವಸ್ಥಾನದ ಒಳಾವರಣ. ಆಮೇಲೆ ಹೀಗೆ ಬರ್ತಾ ನಮ್ಮ ಕೊರಗಜ್ಜ ದೇವಸ್ಥಾನ ಕಳಿಬೈಲು ಅಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ. ನಂತರ ನಮ್ಮ ಗುಣ್ಮಿ ಅಂಬಾಲ್ ನಮ್ಮ ಹಾಕ್ತೇನೆ, ನಾನು ಬೆಳಿಗ್ಗೆ ವಾಕಿಂಗ್ ಹೋದ ಸ್ವಲ್ಪ ನೀರು ಹಾಕ್ತಾ ಇದ್ದೆ, ಅದೊಂದು ಸಾರಿ ಎಲ್ಲ ಹೋಯ್ತು. ಕೆಲವೇ ಗಿಡ ಇದ್ದಾವೆ ಅಲ್ಲೂ, ಸ್ವಲ್ಪ ಗಿಡ ಬದುಕಿದೆ ಅದರಲ್ಲಿ ಸ್ವಲ್ಪ ಏನೋ ಇದ್ದಾರೆ ಈಗ ಏನೋ ಸಣ್ಣ ಕೆಲವರು ಒಂದು ಪಂಚರ್ ಅಂಗಡಿ ಟೈರ್ ಪಂಚರ್ ಆ ನೆರಳಲ್ಲಿ ಟೈರ್ ಪಂಚರ್ ಹಾಕೊಂಡು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಹೀಗೆಲ್ಲ ಇದೆ ಅಂತ ಖುಷಿ ಆಗ್ತದೆ, ಹೋಗ್ತಾ ಬರ್ತಾ ಒಂದು ಗಿಡ ಇದೆ ಅಂತ. ಮತ್ತು ಎರಡು ಗೋಳಿ ಸಸಿ ಮರ ಕೂಡ ಹಾಕಿದ್ದೇನೆ ಅಲ್ಲಿ, ದೊಡ್ಡದಾದರೆ ಆಗ್ಬೋದು. ಅದು ಯಾವಾಗ ಅದಕ್ಕೆ ತೂಗುಗತ್ತಿ ಬೀಸ್ತಾ ಇದೆ ಯಾವಾಗ ಗೊತ್ತಿಲ್ಲ, ಯಾಕಂದ್ರೆ
1: ಸಮ ಗೊತ್ತಿಲ್ಲ.
0: ಹೌದು, ನೆಲ ಸಮ ಮಾಡ್ಬೋದು, ಯಾಕಂದ್ರೆ ಅದು ಇರುವುದೆಲ್ಲ ಸರ್ಕಾರಿ ಜಾಗ, ಸರ್ವಿಸ್ ರೋಡಿನ ಜಾಗದಲ್ಲಿ ಆಸ್ಪಾಸ್ ಅದು ಹೋಗ್ಬೋದು, ಇದ್ರೆ ಪರವಾಗಿಲ್ಲ ಒಳ್ಳೆ ನೆರಳಾಗ್ತದೆ. ಹಾಗೆ ನಾವು 1600 ಗಿಡ ಅಲ್ಲಿಂದ, ಹಾಗೆ ನಮ್ಮದು ಈ ಕಡೆ ಗುಣ್ಮಿ ಅಂಬಾಗ್ಲು, ಆಮೇಲೆ ಹಳಕೋಟಿ ಮೈದಾನ, ನಮ್ಮ ಸಾಲಿಗ್ರಾಮ, ಈ ಕಡೆ ಚೆಂಪಿ, ಇಲ್ಲೆಲ್ಲ ನಾವು ರಸ್ತೆ ಎರಡು ಮಗ್ಗಲಲ್ಲೆಲ್ಲ ಹಾಕಿದ್ದೀವಿ. ಅದೆಲ್ಲ ರಸ್ತೆ ಅಗಲ ಮಾಡುವಾಗ ಹೆಚ್ಚಿನೆಲ್ಲ ಹೋಯ್ತು. ಕೆಲವೆಲ್ಲ ನಾವು ಬೇಸಿಗೆ ಎಲ್ಲೇ ಸಾಯುತ್ತವೆ, ನಮ್ಗೆ ಅಷ್ಟೊಂದು ನೀರು ಹಾಕೊಳ್ಳಿಕ್ಕೂ ಆಗುದಿಲ್ಲ, ತುಂಬ ಕಡೆ ಹಾಕೊಳ್ಳಿಕ್ಕೆ ಆಗುದಿಲ್ಲ, ಅದರಿಂದ ಹೋಗಿದೆ. ಅಲ್ಲಿಂದ ನಾವು ಕಡೆ ಆಮೇಲೆ ನಮ್ಮ ಇಲ್ಲಿ ಬಂದಿದ್ದೀವಿ ಕವಡಿಯಲ್ಲಿ, ಅಚ್ಯುತ್ ಪೂಜಾರ ನೇತೃತ್ವದಲ್ಲಿ ಸ್ವಲ್ಪ ಹಾಕಿದ್ದೀವಿ. ನಂತರ ಶಾಂಭವಿ ಶಾಲೆಯಲ್ಲಿ ಒಂದು ಎದುರುಗಡೆ ನೀವು ಹೋಗ್ತಾ ಬರ್ತಾ
1: ನೋಡಿ,
0: ಆ ಗಿಳಿಯಾರು ಶಾಂಭವಿ ಶಾಲೆ, ಅದು ನಮ್ಮ ನಮ್ಮ ಸಂಸ್ಥೆ ನಾವೆಲ್ಲ ಸೇರಿ ನಟ್ಟಿದ್ದು, ಅದು ಒಂದು ಸ್ವಲ್ಪ ಸಣ್ಣ ಕಾಡು ಥರ ಆಗಿದೆ. ನಂತರ ಇಲ್ಲಿಂದ ನಮ್ಮ ಸಮುದ್ರ ಬದಿಯಲ್ಲಿ ಹಾಕಿದ್ದೀವಿ, ಆಮೇಲೆ ಕಾರ್ತಿಯಮ್ಮ ದೇವಸ್ಥಾನ. ನಂತರ ಇಲ್ಲಿ ಅಲ್ಲೊಂದು ನಮ್ಮ ಸಂಘ ಸಂಸ್ಥೆ ಸಹಯೋಗದಲ್ಲಿ ಮಣ್ಣೂರನ್ನ ಸಂಪರ್ಕ ರಸ್ತೆ ಒಂದು ಆಗಿದೆ, ಅಲ್ಲೊಂದು ಮಾಡಿದ್ದೀವಿ. ಮಣ್ಣೂರಿಂದ ಜಟಿಗೇಶ್ವರ ಸಂಪರ್ಕ ರಸ್ತೆ ಅಲ್ಲಿ ಕೂಡ ಹಾಕಿದ್ದೀವಿ, ಅಲ್ಲಿ ಕೂಡ ಮರ ಆಗಿದೆ. ಆಮೇಲೆ ನಮ್ಮ ಕೆದೂರು ಗ್ರಾಮ ಪಂಚಾಯತ್ ಆವರಣ, ಅಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಕೆದೂರು ಪ್ರೌಢಶಾಲೆ ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಹೆಚ್ಚು ಬದುಕಲಿಲ್ಲ, ಅದು ದೂರ ಆಯ್ತು ನಮಗೆ, ಅದನ್ನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆಮೇಲೆ ಬಗ್ಗೋಡಿ ದೇವಸ್ಥಾನ ಸುತ್ತ ಹಾಕಿದ್ದೀವಿ, ಅಲ್ಲಿದೆ. ಇನ್ನೂ ಸುಮಾರು ದೊಡ್ಡ ಪಟ್ಟಿಯ ಇದೆ ನಮ್ಮ ಹತ್ರ, ಭಾಳಷ್ಟು ಕಡೆ ನಾವು ಹಾಕ್ತಾ ಬಂದಿದ್ದೀವಿ. ಆದರೆ ಅದರಲ್ಲಿ ಒಟ್ಟಾರೆ ನಮ್ಮದು ಒಂದು ಅಂಕಿ 1600 ಗಿಡ ಇದೆ, ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಲ್ಲ, ಶೇಕಡ ಒಂದು 40% ಬದುಕಿರ್ಬೋದು ಅಷ್ಟೇ.
1: 40% ಬದುಕಿ,
0: ಶೇಕಡ 40% ಬದುಕಿ, ಮತ್ತು ಉಳಿದೆಲ್ಲ ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯ, ನಮ್ಮ ಮಾನವ ಚಟುವಟಿಕೆಗಳಿಂದ ಎಲ್ಲ ಇದಾಗ್ತಾ ಬಂದಿದೆ. ಏನಂದರೆ ಕುಲಮಸ್ತಿ ದೇವಸ್ಥಾನ ಇದೆ, ಕಾವಡಿ ರಸ್ತೆ, ಆಮೇಲೆ ಶಾಂಭವಿ ಶಾಲೆ, ಪಾರಂಪಳ್ಳಿ ಗುಡ್ಡಿ ಶಾಲೆ, ಆಮೇಲೆ ಕಾರ್ತಿಯಮ್ಮ ದೇವಸ್ಥಾನ, ಪ್ರೌಢಶಾಲೆ ಗೋಪಾಡಿಯಲ್ಲಿ ಹಾಕಿದ್ದೀವಿ. ಆಮೇಲೆ ಮಹಿಷಮೃದಿ ಎಲ್ಲ ಹೇಳಿ ಇದಾಯ್ತಲ್ಲ, ಗೆಂಡಕೆರೆ ಸಾಲಿಗ್ರಾಮ ಹಾಕಿದ್ದೀವಿ, ಆಮೇಲೆ ಬಡಹೋಳಿ ಕಾರ್ಕಡ ಅಲ್ಲಿ ಹಾಕಿದ್ದೀವಿ. ಇಲ್ಲೆಲ್ಲ ನಾವು ಸುಮಾರು ಕಡೆ ಎಲ್ಲೆಲ್ಲ, ಅವಂದರೆ ಮೊದಲು ನಮಗೆ ಎಲ್ಲೆಲ್ಲ ಹಾಕ್ತಾ ಇದ್ದೀವಿ, ಈಗ ಹಾಕಿದರೆ ಸಾಯುವ ಸಾಧ್ಯತೆ ಇದೆ ಅಂತ ಆಯ್ದ ಜಾಗದಲ್ಲಿ ಆಸಕ್ತಿ ಅದನ್ನು ನೋಡಿಕೊಳ್ಳುವವರು ಇದ್ರೆ ಮಾತ್ರ ಹಾಕ್ತೀವಿ. ಈಗ ಎಲ್ಲೆಲ್ಲಿ ನಟ್ಟಿದ್ದೀವಿ ಅಲ್ಲೊಬ್ಬರು ಒಂದು ಅವ್ರದ್ದು
1: ಪ್ರತಿನಿಧಿ
0: ಇರ್ತಾರೆ, ಅವರು ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಅಂದು ನಾವು ಒಂದು 20 ಗಿಡ ಹಾಕಿದರೆ ಒಂದು 15 ಅಂತೂ ಬದುಕ್ತದೆ, 5 ಬೇರೆ ಬೇರೆ ಕಾರಣದಲ್ಲಿ ಬದುಕು ಉಳಿಯುವುದಿಲ್ಲ.
1: ಈಗ ಗಿಡ ಹಾಕುದಂದ್ರೆ ನೀವು ಎಲ್ಲಿಂದ, ನರ್ಸರಿಯಿಂದ ತತ್ರಿ ಅಥವಾ ಅರಣ್ಯ ಇಲಾಖೆಯಿಂದ?
0: ಅರಣ್ಯ ಇಲಾಖೆಯ ನರ್ಸರಿಯಿಂದ ತರುವುದು.
1: ಅರಣ್ಯ ಇಲಾಖೆಯ ನರ್ಸರಿ?
0: ಹೌದು, ಅರಣ್ಯ ಇಲಾಖೆ ನರ್ಸರಿ, ಮತ್ತೆ ಖಾಸಗಿ ನರ್ಸರಿಯಿಂದ ಕೂಡ ತರ್ತೀವಿ. ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡದವರು ಬೇಗ ಅವರ ಇದರಲ್ಲೇ ನಡ್ತಾರೆ ಜೂನಲ್ಲಿ, ನಾವು ಕೂಡ ಜೂನಲ್ಲಿ ನಡ್ತೀವಿ. ನಮ್ಗೆ ಸ್ವಲ್ಪ ಹೋಗಿಯಲ್ಲಿ ದೊಡ್ಡ ದೊಡ್ಡ ಗಿಡವನ್ನೇ ಆಯ್ಕೆ ಮಾಡಿಕೊಂಡು ಬರ್ತೀವಿ.
1: ಓಕೆ, ಸೊ ಇಷ್ಟೆಲ್ಲ ಮಾಡ್ತಾ ಇಪ್ಪ ನಿಮ್ಗೆ, ಈಗ ನಿಮ್ಮನೆ ಹತ್ರ ನಿಮ್ಮನೆ ಜಾಗದಾಗೆ ಅಲ್ಲೆಲ್ಲಾರು ಗಿಡ ಮರ ನೆಡುಗಳ ಜಾಗ ಇತ್ತ?
0: ಹೌದು, ಈಗ ಏನಂದ್ರೆ ನೀವು ಊರು ತುಂಬ ಮರ ಹಾಕ್ತೀರಿ, ನಿಮ್ಮ ಮನೆಯಲ್ಲಿ ಏನು ನೆಟ್ಟಿರಿಕೆಂಡು ತೋರಿಸೋಕಾರು ಬೇಕಲ್ಲ, ಅದಕ್ಕೆ ನಾನು ಹಾಕಿದೆ. ಎರಡು ಮೂರು ಸಾರಿ ನಾನು ಹಾಕಿ, ಕೆಲವು ಕಾರಣದಿಂದ ಅದನ್ನು ತೊಂದರೆ ಇದಾದ್ದು ಇದ್ದು, ಈಗ ರಕ್ತ ಚಂದನ ಎರಡಿದೆ, ಸಾಗುವಾನಿ ಎರಡಿದೆ, ಒಂದು ಗಂಧ, ನಮ್ಮ ದನಿಯವರಿಗೆ ಗಂಧ ಅಂದರೆ ಇಷ್ಟ, ನಮ್ಮ ಅದನ್ನೊಂದು ಎರಡು ನೆಟ್ಟಿದ್ದೇನೆ, ಅದರಲ್ಲಿ ಒಂದು ಸ್ವಲ್ಪ ಮರ ಆಗಿದೆ ಅಂತೂ ಇದೆ.
1: ನಿಮ್ಗೇನು ತೊಂದರೆ ಆಯ್ತು ಈಗ ಸರ್ ಅದರಿಂದ?
0: ಯಾವುದ್ರಿಂದ ತೊಂದರೆ ಅಂದರೆ, ಕೆಲವು ಸಾರಿ ಅದು ನಾನು ಕಟ್ಟಿ ಲೈನಿಗೆ ಹೋಗಿ ತಾಗಿದ್ದೀವಿ ಒಂದು ರಕ್ತ ಚಂದನ, ಅದು ಅವರು ಬಂದ ಕಡಿತಾ ಇರ್ತಾರೆ ಲೈನನ್ನು, ಆ ರಕ್ತ ಚಂದನದಲ್ಲಿ ಕಡ್ದಂಗೆ ಒಂಥರ ರಕ್ತ ಬಂದಂಗೆ ಬರ್ತದೆ, ಅದಕ್ಕೆ ಅಮ್ಗೂ ಬೇಜಾರು. ಹೌದು, ಹಂಗೆ ಅದೆಲ್ಲ ಇರುತ್ತೆ ಹಾಗೆ. ಅಂತೂ ನಮ್ಮ ಚಿಕ್ಕ ಜಾಗದಲ್ಲಿ ಸ್ವಲ್ಪ ನಟ್ಟಿದ್ದೀವಿ, ಅದು ಬೆಳೀತದೆ.
1: ಎಸ್, ಅದಕ್ಕೆ ಖುಷಿ ಆದಂಗೆ ಶ್ರೀನಿವಾಸ ಕುಂದಾರ ಅವರು, ಯಾಕಂದ್ರೆ ಈ ಥರ ಗಿಡ ನೆಡು ಯೋಚನೆ ಮಾಡೋದೆಲ್ಲ ಅಪರೂಪ. ಹಾಂಗಾಗಿ ಗಿಡ ನೆಡ್ಕ ಬರೀ ನಮ್ಮನೆ ಜಾಗದಾಗ ಅಂತಲ್ಲ, ನಂಗಂತಳಿ ಅಲ್ಲ, ಸಾರ್ವಜನಿಕರಿಗಾಗಿ, ಯಾರಿಗಾರು ಒಂದು ನೆರಳಾಪು. ಯಾಕಂದ್ರೆ ನಾವು ಗಿಡ ನೆಡೋದಿಲ್ಲ, ಆದರೆ ಕಾರ್ ಪಾರ್ಕಿಂಗ್, ಟೂ ವೀಲರ್ ಪಾರ್ಕಿಂಗ್ ಮಾಡೋಕೆ ಎಲ್ಲಿ ಮರ ಇತ್ತಿನಲ್ಲಿ ಹುಡ್ಕೋದು ಅಲ್ದ, ಗುಡುಗುಡುಗುಡುಗುಡು ಓಡ್ಬಾರ್ತ ಬಿಸ್ಲಂಗೆ, ಅಪ್ಪ ಎಲ್ಲರೂ ಒಂಚೂ ತುಂಪಲು ಸಿಕ್ಕುತ್ತಾ ಅಂತೇಳಿ ಮ್ಯಾಲ್ಕ ಅಂತ. ಸೊ ಎಲ್ಲರಿಗೂ ಇಂಥ ವಿಷಯಗಳಿಗೆ ತುಂಪಲು ನೆರಳು ಮರ ಬೇಕೇ ಬೇಕು. ಆದರೆ ನೆಡೋ ವಿಷಯದಲ್ಲಿ ನಾವೆಲ್ಲರೂ ಹಿಂದೆ, ಅದೇ ಅದೇ ಅದೇ ಇವತ್ತು ಇಷ್ಟು ತಾಪಮಾನ ಜಾಸ್ತಿ ಆಗಕ್ಕೆ ಕಾರಣ. ನಾವು ಕಡ್ದದ್ರಲ್ಲಿ ಒಂದು ಸ್ವಲ್ಪ ಮಟ್ಟಿಗಾರು ಇವತ್ತು ನೆಟ್ಟಿದ್ದಿದ್ರೆ, ಅದ್ರ ಬಗ್ಗೆ ಸ್ವಲ್ಪ ಆದರೂ ಕನ್ಸರ್ನ್ ಇನ್ಕ್ಲೂಡಿಂಗ್ ಸರ್ಕಾರಕ್ಕೆ ಇದ್ದಿದ್ರೆ, ಬಹುಶಃ ಇಷ್ಟಪ್ಪ ತಾಪಮಾನ, ಇಷ್ಟಪ್ಪ ಈಗ ಬಿಸಿಲು ಆಘಾತ ಅಂತ ಹೇಳ್ತಾರೆ, ಬಿಸಿಲು ಆಘಾತ. ಸೊ ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಇದೆ ಡಿಫಾರೆಸ್ಟೇಷನ್, ಕಾಡೆಲ್ಲ ನಾವು ಕಡ್ದೆಲ್ಲ ಮನೆ ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಕೂಕೊಂಡು ಇರಲಿ. ಈಗ ಗಿಡ ಮರ ವಿಷಯ ಬಿಟ್ಟು ನಾವು ಕಸಗಳ ವಿಷಯಕ್ಕೆ ಬಂದರೆ, ನೀವು ಆಗ ಹೇಳ್ತಿದ್ರಿ ಕಸ ಎಲ್ಲಿಂದ ಬರ್ತದೆ, ಯಾಕೆ ಜಾಸ್ತಿ ಆಯ್ತು, 20-25-30 ವರ್ಷದಿಂದ ಕಸ ಇಷ್ಟೇ ಇದ್ದಿತ್ತ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್.
0: ಈ ಕಸ ಬಹುಶಃ ನಮ್ಮ ಆಧುನಿಕ ಜೀವನ ಶೈಲಿಯ ಬಹುಶಃ ಒಂದು ಪಾರ್ಶ್ವ ಪರಿಣಾಮ ಇರ್ಬೋದು, ಅದರದ್ದು ಕೊಡುಗೆ ಇರ್ಬೋದು. ಏನಂದರೆ ಬದಲಾದ ಜೀವನ ಶೈಲಿ, ಮನುಷ್ಯರು ಏನಂದರೆ ಎಲ್ಲ ಉಪಯೋಗಿಸೋದು ಎಸೆಯೋದು, ಉಪಯೋಗಿಸೋದು ಎಸೆಯೋದು, ಅದೇ ಕಾರಣ. ಕಸ ಅಂತ ಎಣಿಸಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುವುದೇ ದೊಡ್ಡ ಕಸದ ಹೆಚ್ಚಿನ ಬಹುಪಾಲು ಸೀಮಿತ ಪ್ಲಾಸ್ಟಿಕ್.
1: ಎಸ್,
0: ಆ ಪ್ಲಾಸ್ಟಿಕ್ ಯಾಕೆ ಇಷ್ಟೊಂದು ಬೀಳ್ತಾ ಇದೆ ಅಂತ ಇನ್ನೂ ಅದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ ಅದರ ಲಭ್ಯತೆ ಅಂದರೆ ಭಾಳ ಅಗ್ಗದಲ್ಲಿ ಸಿಗ್ತದೆ. ಅದು ಎಲ್ಲಿ ಭಾಳ ಅಗ್ಗದಲ್ಲಿ ಸಿಗ್ತದೋ ಅದರ ದುರ್ಬಳಕೆ ಜಾಸ್ತಿ. ಅದನ್ನು ಪ್ಲಾಸ್ಟಿಕ್ಕು ಸಿ ಅದಕ್ಕೆ ರೇಟ್ ಸ್ವಲ್ಪ ದರ ಜಾಸ್ತಿ ಮಾಡಿ ಲಭ್ಯತೆ ಇರಲಿ, ಆದರೆ ಅದಕ್ಕೆ ಲಭಿಸುವಾಗ ಅದಕ್ಕೆ ಅಷ್ಟೇ ಮಾರುಕಟ್ಟೆ ಮೌಲ್ಯ ಜಾಸ್ತಿ ಮಾಡಿ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ 15 ರೂಪಾಯಿ ಮಾಡಿ, ಬಟ್ಟೆ ಚೀಲಕ್ಕೆ 5 ರೂಪಾಯಿ ಮಾಡಿ, ಇನ್ನೂ ಕಮ್ಮಿ ಮಾಡಬೇಕಂತ. ಅಂದರೆ ಏನಂದರೆ ಈಗ ಪ್ಲಾಸ್ಟಿಕ್ಕಿಗೆ ರೇಟ್ ಜಾಸ್ತಿ ಮಾಡಿ ಅಥವಾ ಹಾಗಿರಲಿ, ಅದನ್ನು ಪುನಃ ತಗೊಳ್ಳಿಕ್ಕೆ ಅದಕ್ಕೆ ರೀವ್ಯಾಲ್ಯೂ ಮರುಮೌಲ್ಯ ಒಂದು ಇದ್ದ ಕಟ್ಟಿದರೆ ಪ್ಲಾಸ್ಟಿಕ್ ಕಡಿಮೆ ಆಗ್ಬೋದು. ಇಲ್ಲಾಂದ್ರೆ ಎಲ್ಲ ಇತ್ತಲ್ಲಿ ಎಸಿತಾರೆ, ನಾವು ಎಸಿತಾ ಇರ್ತಾರೆ, ನಾವು ಎಷ್ಟೇ ಹೆಕ್ಕಲಿ ಅದನ್ನು ಇದುವರೆಗೆ ಪೂರಕ ಕಮ್ಮಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಮ್ಮ ಸಂಸ್ಥೆ ಪಕ್ಕದಲ್ಲೇ ಈಗ ಮೊದಲನೇ ಮಳೆಗೆ ಇಡೀ ಇದು ಬ್ಲಾಕ್ ಆಗುತ್ತೆ. ಏನು 5-4 ತಿಂಗಳಿಂದ ಮನೆಯಲ್ಲಿ ಏನು ಹಾಸಿಗೆ ವೇಸ್ಟ್ ಹಾಸಿಗೆ ತಲೆದಿಂಬು ಪ್ಲಾಸ್ಟಿಕ್ಕು ಏನು ಪೌಡರ್ ಪ್ಯಾಕೆಟು ಆಮೇಲೆ ಟೂತ್ಪೇಸ್ಟು ಚಪ್ಪಲು ಏನೆಲ್ಲ ಇದೆ ಅದೆಲ್ಲ ತೋಡಿಗೆ ಹಾಕಿದ್ದಾರೆ. ಈಗ ಒಂದು ಮಳೆಗೆ ಬಂದು ಫುಲ್ ಜಾಮ್ ಸೇತುವೆ ಅಡಿ ಸಿಕ್ಕೊಂಡು ನೀರು ಹೋಗುವುದಿಲ್ಲ. ಯಾಕೆ ಅದನ್ನು ನೋಡಿದ ಪ್ರತಿ ವರ್ಷ ಇದೇ ಸಮಸ್ಯೆ ಆಗುವುದು. ಯಾಕೆ ನೋಡಿದಾಗ ಅವೆಲ್ಲ ಏಕಬಳಕೆಯ ಅವೆಲ್ಲ ಅಷ್ಟು ಅಗ್ಗದಲ್ಲಿ ಸಿಕ್ಕಲಿಕ್ಕೆ ಹೋಗಿ ಇಲ್ಲ. ಮೊದಲಾದರೂ ಏನಂದರೆ ಈಗ ನಮಗೆ ಮೊದಲು ಕೆಲವೆಲ್ಲ ಚಪ್ಪಲಿ ಮನೆ ಮನೆ ಬಂದು ಸಂಗ್ರಹ ಮಾಡ್ತಾಯಿದ್ರು, ಆವಾಗ ಅದಕ್ಕೆ ಬೆಲೆ ಇತ್ತು, ಅದಕ್ಕೆ ಮೌಲ್ಯ ಇತ್ತು. ಈಗ ಅದಕ್ಕೆ ಯಾವುದಕ್ಕೂ ಮೌಲ್ಯ ಇಲ್ಲ, ಅದರಿಂದ ಎಸಿತಾ ಇದ್ದಾರೆ. ಏನಂದರೆ ಅದಕ್ಕೊಂದು ಮೌಲ್ಯ ನಾವು ನಿಗದಿ ಮಾಡಿದರೆ ಸರ್ಕಾರವೋ ಏನಾದರೂ ಅದು ಸ್ವಲ್ಪ ಕಮ್ಮಿ ಆಗ್ಬೋದು. ಏನು ಈಗ ಎಸಿಯೋ ಒಂದು ಸಂಪತ್ತಿ ಕಮ್ಮಿ ಆಗ್ಬೋದು. ಯಾಕಂದರೆ ಯಾಕೆ ಎಸಿಬೇಕು, ಇದಕ್ಕೆ ಬೆಲೆ ಇದೆಯಲ್ಲ ಅಂತ ಏನು ಅದು ಎಣಿಸ್ಕೊಂಡು ಅವರು ಪುನಃ ಮರು ಬಳಕೆಯ ರೀಸೈಕ್ಲಿಂಗ್ ಕೊಡ್ಬೋದೇ, ನಾವೊಂದು ಇದು ಬರ್ಬೋದು. ಒಟ್ಟಾರ ಮೇಲೆ ಜನರಲ್ಲಿ ಏನಾಗಿದೆ ಅಂದರೆ ನಮ್ಮ ಮನೆ ಮಾತ್ರ ಚೌಕ ಇದ್ರೆ ಸಾಕು, ನಮ್ಮ ಮನೆ ಅಂಗಣ ನಮ್ಮ ಪರಿಸರ ಚೌಕ ಇದ್ರೆ ಸಾಕು, ಅಲ್ಲಿ ಆಚೆಗಡೆ ಏನೇ ಇರಲಿ ಅಂತ ಇದು ಮಾಡಿ ಅವರು ರಸ್ತೆ ಬದಿಯಲ್ಲಿ ಹೋಗ್ತಾ ಬರ್ತಾ ಎಸಿತಾ ಇರ್ತಾರೆ. ಆದರೆ ಒಂದು ಕಸವನ್ನು ಕಸದ ಪಿಂಡಿಯನ್ನು ಒಬ್ಬ ಬೈಕಲ್ಲಿ ಹೋಗುವಾಗ ಒಂದು ದಿವಸ ಅವನ ರಸ್ತೆ ಪಕ್ಕ ಎಸ್ತು ಹೋದರೆ ಪ್ರತಿ ದಿವಸ ಹೋಗುವಾಗ ಬರುವಾಗ ಆ ಕಸದ ಪಿಂಡಿ ಅವನು ನೋಡ್ತದೆ ಅನ್ನೋ ನನ್ನ ಭಾವನೆ. ಅದಕ್ಕೆ ಒಂಥರ ತ್ರಿಶಂಕು ಸ್ಥಿತಿ, ಅದಕ್ಕೆ ಅವನಿಗೆ ಅವನು ಏನು ಎಸ್ತಿದ್ದ ಅನ್ನೋದು ಪಾಪವೇ ಮಾಡಿದೆ. ಅವನ ದಿವಸ ಅದು ಹಂಗಿಸ್ತಾ ಇರ್ತದೆ ಹೋಗ್ತಾ ಬರ್ತಾ ಇರುವಾಗ, ನನಗೆ ನೀನಿನ್ನು ಮುಕ್ತಿ ಕೊಡಲಿಲ್ಲ.
1: ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತಾ, ಕಾಡಿದ್ರೆ ಅವನು ಹಂಗ ಎಸ್ದು ಹೋಗ್ತಾನ?
0: ಖಂಡಿತ ಕಾಡ್ತದೆ ಒಂದಲ್ಲ ಒಂದ್ ದಿವಸ.
1: ಓಕೆ, ಹಾಗಂತ ನೀವು ಹೇಳ್ತೀರಿ?
0: ನಾವು ಹೇಳ್ತೀವಿ. ಯಾಕೆ ಕಾಡ್ತದಂದ್ರೆ ನೋಡಿ, ಎಲ್ಲೋ ಎಸ್ತರು ಏನೇ ಆಗ್ಲಿ, ಈಗ ಈಗ ಅವನು ಎಲ್ಲಿ ನಾವು ಎಸ್ತು ಹೋದ್ರು ಒಂದಲ್ಲ ಒಂದ್ ದಿವಸ ಹೇಗೆ ಕಾಡ್ತದಂದ್ರೆ ಅವನ ಮನೆಯ ಆ ತೋಡು ಬ್ಲಾಕ್ ಆಗಿ ನೀರು ಏರ್ಬೋದು, ನೆರೆ ಬರ್ಬೋದು, ಅಥವಾ ಏನೋ ಸಹ ಕಾಯಿಲೆ ಬರ್ಬೋದು, ಅಥವಾ ಪ್ಲಾಸ್ಟಿಕ್ ಈಗ ಅಲ್ಲ ಏನಾದರೂ ಬೆಂಕಿ ಹಿಡ್ದು ಆ ಅದನ್ನು ಉಸಿರಾಡಿ ಬೇರೆ ಬೇರೆ ಎಲ್ಲರಿಗೂ ತೊಂದರೆ ಬರುತ್ತೆ. ಅದಂತೂ ನಮ್ಮ ಇದು ಹೇಳಿದ ಏನೇ ಆಗಲಿ ಅದಕ್ಕೊಂದು ಮುಕ್ತಿ ಕಾಣಿಸ್ಬೇಕಲ್ಲ, ಅರ್ಧಂಬರ್ಧ ಮಾಡಿಬಿಡೋದು ತ್ರಿಶಂಗು ಥರ. ಹಾಗೆ ಎಸ್ತು ಹೋಗಬಾರ್ದು. ಅದು ಏನು ಉಪಯೋಗಿಸ್ತೀರೋ ಅದನ್ನು ಪುನಃ ಅದನ್ನು ಒಂದು ವ್ಯವಸ್ಥೆ ಮಾಡುವುದು ನಮ್ಮ ಒಂದು ಮೊದಲಿನ ಒಂದು ಪದ್ಧತಿ ಸಂಸ್ಕೃತಿ. ಅದನ್ನು ಹಾಗೆ ಎಸ್ತು ಹೋಗುವುದು ನಮ್ಮ ಸಂಸ್ಕೃತಿ ಅಲ್ಲ.
1: ಸೊ ಹಾಂಗಾಗಿ ಎಸೆಯೋ ಮೊದಲು 10 ಸಲ ಯೋಚನೆ ಮಾಡಿ. ತುಂಬಾ ಜನ ಅದು ಬೇಜಾರು ಅಂತ ಗೊತ್ತಾ, ಬೈಕ್ ಅಲ್ಲಿ ತಪ್ಪು ಕಾರ್ ಅಲ್ಲಿ ಬಪ್ಪು ತೆಗ್ದು ಹೊಳಗೆ ಬಿಸಾಡಿ ಅಲ್ಲ, ಅಷ್ಟೆಲ್ಲ ಪಾಶಾಯ್ ಬಪ್ಪರಿಗೆ ಅದಕ್ಕೊಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡು ಕಾತಿಲ್ಲ. ಈಗ ಹೆಚ್ಚು ಅಂದ್ರೆ ಹೆಚ್ಚಿನ ಪಂಚಾಯತ್ಗಳಲ್ಲಿ ಮುನ್ಸಿಪಾಲಿಟಿಗಳಲ್ಲಿ SLRM ಘಟಕಗಳು ಇದೆ. ಈಗ ಕಸನ್ನ ತಕೊಂಡು ಹಾಕಕ್ಕೆ ಹೆಚ್ಚಿನ ಕಡೆ ಬಂದೇ ಬತ್ರ. ಇವರೊಂದು 50 ರೂಪಾಯಿ 100 ರೂಪಾಯಿ ಅವ್ರಿಗೆ ಕೊಡ್ಕ, ಅದಷ್ಟೇ ಇಪ್ಪದು ಆ ಕಸನ್ ತಕೊಂಡು ಅವ್ರಿಗೆ ಕೊಡ್ಕ, ಇಷ್ಟು ಮಾಡಕ್ಕಷ್ಟೇ. ಅಷ್ಟು ಮಾಡು ಕೈದೆ ತಕ್ಕ ಬಂದು ಅದನ್ನ ಆಚಿಚಿ ಕಂಡ ಸೇತುವೆ ಮೇಲೆ ನಿಂತ್ಕೊಂಡು ಹೊಳಿ ಬಿಸಾಕುದು ಎಲ್ಲಿ ಒಂದು ಮನಸ್ಥಿತಿ ಅಂತ ಹೇಳ್ಕಂಡ. ಸೊ ಎಂಥದ್ದೇ ಇಲ್ಲಿ ಸರ್, ನಂಗೆ ಖುಷಿ ಅದ್ದು ನೀವು ಒಂದು ಇದ್ರ ಬಗ್ಗೆ ಎಲ್ಲ ಒಂದು ಅರಿವು, ಒಂದು ಪ್ರಜ್ಞೆ ಮನುಷ್ಯನಿಗಿದ್ ಒಂದು ಪ್ರಜ್ಞೆ ಇದ್ರೆ ಊರೆಲ್ಲ ಸರಿ ಮಾಡಲು ಕಾಯ್ದ್ರು ಹೊಪ್ಕು ಸಾಕು, ಸರಿ ಮಾಡು ಕಾಯ್ದೆ ಹೊಪ್ಕು ಸಾಕು. ಆದ್ರೆ ಅಟ್ಲೀಸ್ಟ್ ನಾ ಕಸ ಹಾಕೋತೀನಿ, ನನ್ನ ಅಂಥ ಪ್ರಜ್ಞೆ ನಂಗೆ ಚುಚ್ಚಬಾರ್ದಲ್ಲ, ಇದು ನನ್ನ ಜವಾಬ್ದಾರಿ. ಈ ಕಸ ಇರಲಿ, ನಾ ಹಿಡ್ಕಂತೆ ತಕೊಂಡೆ ನಮ್ಮನೆ ಗೋಣಿಚೀಲಕ್ಕೆ ಹಾಕಿ ನನ್ನ SLRM ಘಟಕದವ್ರು ಬತ್ತರಲ್ಲ ಅಂತ ಅವ್ರಿಗೆ ಕೊಡ್ತೆ. ಅಷ್ಟು ಒಂದು ಸಣ್ಣ ಮಟ್ಟಿನ ಅರಿವು ಮತ್ತು ಪ್ರಜ್ಞೆ ಜವಾಬ್ದಾರಿ ಕರ್ತವ್ಯ ಇದಿಷ್ಟು ಇದ್ರೆ ಆಲ್ಮೋಸ್ಟ್ ಕಸ ಕ್ಲೀನ್ ಆತ್ ಸರ್, ಆಲ್ಮೋಸ್ಟ್ ಕ್ಲೀನ್ ಆತ್. ಮನೆ ಮಕ್ಕಳಿಗೂ ನಾವು ಒಂಚೂರು ಇದನ್ನೇ ಹೇಳ್ರಿ, ಮಗ ಸಿಕ್ಕದಲ್ಲ ಬಿಸಾಡೋದಲ್ಲ, ತಗೋದ ನಿನ್ನ ಬ್ಯಾಗಲ್ಲಿ ಹಾಕು, ಮನೆಗೆ ಹೋಗಿ ನಾವು ಅದು ಚೀಲಕ್ಕೆ ಹಾಕಿ ಮತ್ತೆ ಅವ್ರಿಗೆ ಬತ್ತರಲ್ಲ ಅವ್ರಿಗೆ ಕೊಡುವ ತಕೊಂಡು ಹಬ್ಬಕ್ಕೆ ಅನ್ನೋದನ್ನು ಅರಿವು ಮೂಡಿಸಿದ್ರೆ ಬಹುಶಃ ಇದೊಂದು ಯಶಸ್ವಿ ಅಲ್ದಿದ್ರು ಒಂದು ಮಟ್ಟಿಗೆ ಮ್ಯಾನೇಜ್ ಆಗ್ತದೆ. ಮತ್ತಿನ್ನೊಂದು ಗಿಡ ನೆಡೋದು, ಆಕ್ಚುಲಿ ಗಿಡ ನಡ್ಕಿ ಎಲ್ಲಿ ನೋಡೋದು ಅಬ್ಬ್ಯ, ನಮ್ಮನೆಗೆ ಎಲ್ಲಿ ಜಾಗ ಆಯ್ತು? ಈ ಸಣ್ಣ ಮನೆಗೆ ನಾವು ಮನೆ ಕಟ್ಕೊಂಡಿದ್ದೆ ಭಾರಿ ಕಷ್ಟದಲ್ಲಿ, ಎರಡು ತೆಂಗಿನ ಮರ ಹಾಕಿತ್ತು, ಅದೇ ಕಾಯಿ ಮನೆ ಮೇಲೆ ಮಂಡಿ ಮೇಲೆ ಬಿಡುತ್ತೆ ಅಂತ ಹೇಳಿದ್ರಿ, ಇನ್ನು ಗಿಡ ಎಲ್ಲಿ ನೋಡೋದು ಅಂತ. ಬಟ್ ನಿಮ್ಮಂತಹ ಕಾಳಜಿ ಸಾರ್ವಜನಿಕರಿಗೆ ಯಾರಿಗಾದರೂ ಆಯ್ಲಿ ಅಪ್ಪ, ಒಂದು ನೆರಳಾಗಲಿ. ನೀವು ಹೇಳ್ರಿ ಅಲ್ಲಿ ಟೈರ್ ಅಂಗಡಿ ಇಟ್ಕೊಂಡಿರೋದು ಕಂಡ್ರು ಒಂದು ಖುಷಿ ಆತ, ಅದರಡಿನೇ ಅವರು ರಿಪೇರಿ ಎಲ್ಲ ಮಾಡ್ತಾ ಇದ್ರಂತ. ಅಂತ ಒಂದು ಸಾರ್ವಜನಿಕ ಕಾಳಜಿ ಇದ್ದ ನೀವು ಗಿಡ ಎಲ್ಲ ನೆಟ್ಟು, ಅದು ಇವತ್ತು ಮರ ಆಯ್ತು, ಅದ್ರ ಸುಮಾರು ಹೋಯ್ತು, ಒಂದು 40% ಉಳ್ಕಂತಂದ್ರಿ ನೀವು. ಬಟ್ ಅಷ್ಟಾರು ಕಾಳಜಿಯಲ್ಲಿ ನೀವು ಒಂದು ಟೀಮ್ ಎಲ್ಲ ಕಟ್ಕೊಂಡು ನಿಮ್ಮ ಕಂಪನಿ ಥ್ರೂನೇ ಇದನ್ನೆಲ್ಲ ಮಾಡಿದ್ರಲ್ಲ. ಸೊ ಈ ಕಾರ್ಯ, ಈ ಕಾರ್ಯಕ್ರಮ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ ಮೇಡಮ್.
1: ಓಕೆ, ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ನಾವು ಇಷ್ಟೊತ್ತರಿಗೆ ಮಾತಾಡಿದ್ದು ಶ್ರೀನಿವಾಸ ಕುಂದಾರ್ ಅವರು ಗುಣ್ಮಿ. ಇವರು ಇಷ್ಟು ದಿನ ತನಕ ನಮ್ಮ ಜನತಾ ಫಿಶ್ ಮಿಲ್ ಇಲ್ಲೇ ಕೆಲಸದಲ್ಲಿದ್ದಲ್ಲ ನೀವು, ಇದ್ದು ಅಲ್ಲಿಂದ ಆರಂಭಗೊಂಡ ಈ ಮರ ಗಿಡಗಳನ್ನ ನೆಡುವ ಅಭಿಯಾನದಲ್ಲಿ ತಾವೇ ವೈಯಕ್ತಿಕವಾಗಿ ಬಹಳ ಆಸಕ್ತಿ ವಹಿಸಿ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ. ಅಷ್ಟೇ ನೊಂದ್ಕೊಂಡಿದ್ದಾರೆ, ನೆಟ್ಟು ಗಿಡ ಅಲ್ಲ, ಸರಿ ಬದುಕುದಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಒಂದೊಂದು ರೀತಿಯಲ್ಲಿ ನೆಲ ಸಮಾತಿತ್ತು. ಈಗ ಉಳ್ಕೊಂಡು ಗಿಡ ಈಗ ಮರ ಹಾತಿದ್ರು ಅವೆಲ್ಲ ಎಲ್ಲಿ ನೆಲ ಸಮಾತೋ, ಯಾವ್ಯಾವ ಕಾರಣಕ್ಕೂ ಅನ್ನುವಂತಹ ಒಂದು ಆತಂಕ ಕೂಡ ಅವರಲ್ಲಿತ್ತು. ಎಂಥದೇ ಇರಲಿ, ಅವ್ರ ಕಾಳಜಿಗೆ ಮಾತ್ರ ನಾವು ದೊಡ್ಡದಾಗಿ ಒಂದು ಧನ್ಯವಾದಗಳನ್ನ ಹೇಳ್ತಾ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ಭಂಡರ್ಕರ್, ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮತ್ತೆ ಸಿಕ್ಕುವಾಗ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ ಮಕ್ಕಳು ಸಿದ್ಧವಾಗಿದ್ದಾರೆ. ಪ್ರೀತಿಯ ಪುಟಾಣಿಗಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
3: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸ್ವಚ್ಛಂದ ಸುಂದರ ಪ್ರಕೃತಿ ತಾಣವಾದ 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಮ್ಮ ವಿದ್ಯಾರ್ಥಿಗಳಿಂದ ರೇಡಿಯೋ ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಮಾತೆ ಸರಸ್ವತಿಯನ್ನ ಮನಸಾರೆ ಪ್ರಾರ್ಥಿಸುತ್ತಿದ್ದಾರೆ ಸಂಚಿತಾ 8ನೇ ತರಗತಿ, ಬಿಂದು 8ನೇ ತರಗತಿ, ಛಾಯಾ 8ನೇ ತರಗತಿ ಹಾಗೂ ಪಲ್ಲವಿ ನಿಶಾ 8ನೇ ತರಗತಿ ಮತ್ತು 7ನೇ ತರಗತಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಕಾಶಕ್ಕೆ.
1: ಸುಂದರವಾದ ಭಕ್ತಿ ಗೀತೆಯನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಾಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವರು ಸ್ವಪರಿ. ಇಳೆಯ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನ ಉಂಡು ಅನ್ಯರಗೊಳ್ಳುವ ಕುಂಡಿಗಳ ನೆನೆದಾರೆ ರಾಮನಾಥ. ಒಡಲು ಗಂಡ ಬಯಸಿದ, ಒಡಲು ಗಂಡ ಬಯಸಿದ, ನೀನೊಮ್ಮೆ ಜರಿದು ನುಡಿಯದಿರು, ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನಂದಿಯನ್ನು ಏರಿದವನ, ಚಂದಿರನ ಮುಡಿದವನ, ಕಂದ ನಂಬೇಡಿ ನುಡಿದಾನು ನೆನೆಯುತ್ತ. ಮುಂದೆ ಏಳುವೆನು ಸರ್ವಣ್ಣ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕೊಟ್ಟಿಯುವುದು ಬುತ್ತಿ ಸರ್ವಣ್ಣ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟನ ಕೆಟ್ಟನೆನ ಬೇಡ, ಶಿವನಲ್ಲಿ ಕೊಟ್ಟಿರುವುದು ಬುತ್ತಿ ಸರ್ವಣ್ಣ. ಬೆತ್ತತ ಬಾಗಿದರು ಮತ್ತೆದ್ದು ಮೀಟುವುದು, ಒತ್ತನೆ ನೋಡಿ ಒಡೆಯುವ ಸಜ್ಜನರು ಸತ್ತರು ಬೇಡ ಸರ್ವಣ್ಣ.
1: ವಚನವನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ಕವಿ ಬಿ ಆರ್ ಲಕ್ಷ್ಮಣರಾವ್ ರಚಿತ ಸುಂದರವಾದ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಸ್ವರ ನೀಡಲಿದ್ದಾಳೆ ಛಾಯಾ ಎಂಟನೇ ತರಗತಿ.

0: ನಾನು.
1: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತಾ, 8ನೇ ತರಗತಿ.
2: ನಾನು ಹೇಳುತ್ತಿರುವ ಕಥೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಂಚ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರು ಸಹ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಣಪ್ಪ ಟಾಟಾ ಬಾಯ್ ಬಾಯ್ ಸೀವು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು ರಾಮು ಏನೋ ಇದು ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡೆ ಎಂದಂಗಾಯಿತು. ನಂತರ ತಾಯಿ ಎಡೆಗೆ ಒಂದು ತಿರಸ್ಕಾರದ ನೋಟ ಬೀಳಿದ. ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳಲ್ಲವೇ, ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನೂ ಮಾಡಿಸಿದರು. 1-2 ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹೆಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದನು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು 1-2 ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿಯೂ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ 1 ವಾರದ ಹಿಂದೆನೆ ತೀರ್ಕೊಂಡ್ಬಿಟ್ಲು ಕಣಪ್ಪ, ಕೊನೆ ಗೊಳಗೆಯಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ. ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ 1 ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು ನಿನಗೊಂದು ಸತ್ಯ ಹೇಳ, ನೀನು 1ನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್ ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದೆ. ಡಾಕ್ಟರ್ ಹಾಗೆ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು, ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
1: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾರೆ ಬಿಂದು 8ನೇ ತರಗತಿ.

ಅವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು.

ಪ್ರಭು ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಕನ್ಯವೇ.

ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು.

ಭಾವ ಪ್ರಭುವು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು

0: ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ಧನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ರೈಲು ಈ ರೀತಿ ಸದ್ದು ಮಾಡುತ್ತಾ ಹೋಗುತ್ತಿತ್ತು.

ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಒಂದು ಬೈಕ್ ಫುಲ್ ಸ್ಪೀಡ್ ಆಗಿ ಹೋಗುತ್ತಿತ್ತು. ಆನಂತರ ನಾನು ಹಿಂಗೆ ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು.

0: ನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಹೊಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬಗಲುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಮೊಮ್ಮಗನೇ, ಹುಷಾರಿದ್ಯ? ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ? ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮುನ್ಕಂಕೋರ್ ಅಷ್ಟೊತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮುನ್ಕಂಕೋರ್ ಅಷ್ಟೊತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ, ಇದನ್ನು ನಡೆಸಿಕೊಳ್ಳುವರು ಹಿರಿಯ ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ

0: ತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿತ್ತು. ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
1: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7ನೇ ತರಗತಿ.

0: ಭಾವವೇ.
1: ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.

0: ಸೇನಾಕೆ
1: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್ ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಟಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
2: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತಹ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನ್ ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಜ್ಯೋತಿ ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ಆರೋಗ್ಯವೇ ಭಾಗ್ಯದಲ್ಲಿ ಎಂತ ಇರುತ್ತೆ ಅಂತ ಹೇಳೋ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿಯಾಗಿರುವ ಡಾಕ್ಟರ್ ಪ್ರೇಮಾನಂದ ಕೆ

0: ನೋಡಿದರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಜುಲೈ ಆರನ್ನ ವರ್ಲ್ಡ್ ಝೋನೋಸಿಸ್ ಡೇ ಅಂತ ಕರೀತಾರೆ. ಅಂಡ್ ಈ ಸಲದ ಥೀಮ್ ಆಗಿ ಒನ್ ಹೆಲ್ತ್ ಒನ್ ಪ್ಲಾನೆಟ್ ಒನ್ ಫ್ಯೂಚರ್ ಅನ್ನೋ ಥೀಮ್ ಇಟ್ಕೊಂಡು ಈ ಸಲದ ವರ್ಲ್ಡ್ ಝೋನೋಸಿಸ್ ಡೇ ಇದೆ. ನನಗ ವರ್ಲ್ಡ್ ಝೋನೋಸಿಸ್ ಡೇ ಅಂದ್ಕೊಳ್ಳೆ ಇದೆಯಂತ ಮಾರ್ರೆ ಅಂತ ನಿಮ್ಗೆ ಅರ್ಥ ಆತಿಲ್ಲ ಸಾಮಾನ್ಯ ಜನರಿಗೆ, ಎಂತಂತ ನೀವೊಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್.
1: ಮೇಡಮ್, ಮುಖ್ಯವಾಗಿ ನಮ್ಮ ಕುಂದಾಪುರ ತಾಲೂಕು ಅಥವಾ ಬೈಂದೂರು ತಾಲೂಕು ಅಥವಾ ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತವರು. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ನೀವು NH-66 ಏನಿದೆ ಇದು ಹಾದು ಹೋಗ್ತದೆ. ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡಕ್ಕೆ ಹೋಗುವ ಮಧ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ನಾವು ಈ ಹೈವೇಯ ಲೆಫ್ಟ್ ಸೈಡ್ ನಲ್ಲಿ ಉಡುಪಿಯಿಂದ ಬೈಂದೂರಿಗೆ ಹೋಗುವ ಲೆಫ್ಟ್ ಸೈಡ್ ನಲ್ಲಿ ನಾವು ನೋಡಿದ್ರೆ ಇದು ಸಮುದ್ರಕ್ಕೆ ಚಾಚಿಕೊಂಡಿದೆ.
0: ಹೌದು.
1: ಹಾಗೆ ರೈಟ್ ಸೈಡ್ ನಲ್ಲಿ ಇರುವಂತದ್ದು ಎಲ್ಲ ಗ್ರಾಮಗಳು ಕಾಡ ಅಂಚಿನಲ್ಲಿರುವಂತವ್ರು, ಮುಖ್ಯವಾಗಿ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವಂತವ್ರು. ಇಲ್ಲಿ ಜನಸಂಖ್ಯೆ ಇರುವ ಸಾಂದ್ರತೆಯನ್ನ ನೋಡ್ಲಿಕ್ಕೆ ಹೋದ್ರೆ ಈ ಲೆಫ್ಟ್ ಸೈಡ್ ನಲ್ಲಿ ಸಮುದ್ರ ಸೈಡ್ ನಲ್ಲಿ ಇರುವಂತದ್ದು ಜನಸಾಂದ್ರತೆ ಜಾಸ್ತಿ ಇದೆ, ಹಾಗೆ ಮನೆಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗೆ ನಾವು ರೈಟ್ ಸೈಡ್ ನಲ್ಲಿ ನೋಡಿದ್ರೆ ಅಲ್ಲಿ ಮುಖ್ಯವಾಗಿ ಮನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇರುವಂತದ್ದು ಕ್ರಮೇಣ ವಿರಳ ಆಗ್ತಾ ಹೋಗ್ತದೆ, ಹಾಗೂ ಕ್ರಮೇಣ ಅದು ರಿಸರ್ವ್ ಫಾರೆಸ್ಟ್ ಅದು ಇದಕ್ಕೆಲ್ಲ ಸೇರ್ಕೊಂಡು ಆಮೇಲೆ ವೆಸ್ಟರ್ನ್ ಘಾಟ್ ರೀಜನ್ ಏನಿದೆ ಅದು ಬರ್ತದೆ.
0: ಅಂದ್ರೆ ನೀವು ಹೇಳುದು ಕಡ್ಲು ಬದಿಯಂಗೆ ಸುಮಾರು ಮನೆಗಳು ಜನಸಂಖ್ಯೆ ಕಾಂಬಕ್ ಸಿಗುತ್ತ. ಈಚೆಗೆ ಬಲ ಬದಿಯಲ್ಲಿ ಕಾಡ್ ಸೈಡಿಗೆ ಕಾಡಿನಂಚಿಗೆ ಹೋದ್ರೆ ಹೊತ್ತ ಕಡಿಮೆ
1: ಆಗ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಅಥವಾ ಸರೀಸೃಪಗಳಿಂದ ಬರುವಂತಹ ಕಾಯಿಲೆಗಳೇನಿದೆ ಅಥವಾ ಅವುಗಳಿಂದ ಆಗುವಂತಹ ಸಮಸ್ಯೆಗಳೇನಿದೆ ಇದು ಈ ಬಲಬದಿಗೆ ಇರುವಂತದ್ದೇನಿದೆ ಅಲ್ಲಿ ಆಚೆಗೆ ಹೋದ ಹಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಮಂಗನ ಕಾಯಿಲೆ ಇರ್ಬೋದು ಅಥವಾ ಹಾವು ಕಡಿತ ಪ್ರಕರಣ ಇರ್ಬೋದು, ಇನ್ನು ನಾಯಿ ಕಡಿತ ಪ್ರಕರಣ ಇರ್ಬೋದು ಮತ್ತು ಬೇರೆ ಬೇರೆ ಪ್ರಕರಣಗಳೇನಿದೆ ಅದು ಆಚೆಗೆ ಹೋಗ್ತಾ ಇರುವಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಂತೇಳಿ ಈಚೆ ಲೆಫ್ಟ್ ಸೈಡ್ ನಲ್ಲಿ ನಮ್ಮಲ್ಲಿ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿಯೂ ಕೂಡ ಕೆಲವೊಂದು ಈ ಪ್ರಾಣಿಗಳಿಂದ ಬರುವಂತಹ ಸಮಸ್ಯೆಗಳೇನಿದೆ ಅದಿದೆ. ಅದರಲ್ಲಿ ಮುಖ್ಯವಾಗಿ ಇಲಿ ಜ್ವರ ಇರ್ಬೋದು ಅಥವಾ ನಾಯಿ ಕಚ್ಚಿದ ಪ್ರಕರಣಗಳೇನಿದೆ ಅದು ಕೂಡ ಈ ಭಾಗದಲ್ಲಿ ಕಾಣಿಸ್ಕೊಳ್ತದೆ. ಮುಖ್ಯವಾಗಿ ಬಂದರು ಪ್ರದೇಶ ಇರುವ ಕಡೆಗಳಲ್ಲಿ ಮತ್ತು ಜನಸಾಂದ್ರತೆ ಜಾಸ್ತಿ ಇರುವ ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಈ ಬೀದಿ ನಾಯಿಗಳ ಸಂಖ್ಯೆಗಳೇನಿದೆ ಅದು ಜಾಸ್ತಿ, ಅವು ಕಚ್ಚುವಂತ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮ ಜಿಲ್ಲೆ ಒಂಥರ ಯುನೀಕ್ ಇರುವಂತ ಒಂದು ಜಿಲ್ಲೆ. ಇಲ್ಲಿ ಬೇರೆ ಬೇರೆ ತರದ ಪ್ರಾಣಿಗಳು ಮತ್ತು ಈ ಮನುಷ್ಯನ ಏನು ಒಡನಾಟ ಏನಿದೆ ಅಕ್ಕಪಕ್ಕದಲ್ಲಿ ಇರುವುದರಿಂದಾಗಿ ಇಲ್ಲಿ ನಮಗೆ ಇಂತಹ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ.
0: ಹಾಗೆ ಇದ್ರ ಒಟ್ಟಿಗೆ ಇಲಿ ಜ್ವರ, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ಎಪಿಡೆಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಇದನ್ನು ಈ ವರ್ಲ್ಡ್ ಝೋನಾಟಿಕ್ ಡೇ ಏನಿದೆ ಝೋನೋಸಿಸ್ ಡೇ ಅಂತ ನಾವೇನು ಈಗಷ್ಟೇ ಹೇಳಿದ್ವಿ ಅದೆಲ್ಲದಕ್ಕೂ ಸೇರ್ಪಡೆ ಆಪ್ ಅಂತದ್ದಲ್ಲ.
1: ಇದರಲ್ಲಿ ಮುಖ್ಯವಾಗಿ ತಾವು ಹೇಳಿದಾಗೆ ಮಲೇರಿಯಾ ಮತ್ತು ಡೆಂಗಿ ಏನಿದೆ ಇದು ಮನುಷ್ಯನಿಂದ ಮನುಷ್ಯನಿಗೆ ಬರುವಂತ ಕಾಯಿಲೆಗಳು, ಇದು ಪ್ರಾಣಿಗಳಿಂದ ಬರುವುದಿಲ್ಲ. ಸೊ ಮನುಷ್ಯನಿಗೆ ಒಂದು ವೇಳೆ ಈ ಸೋಂಕು ಇದ್ದಿದ್ರೆ ಆ ಮನುಷ್ಯನಿಗೆ ಆ ಸೊಳ್ಳೆ ಕಚ್ಚಿ ಸೊಳ್ಳೆ ಸೋಂಕಿ ತಗೊಂಡು ಇನ್ನೊಬ್ಬ ಮನುಷ್ಯನಿಗೆ ಕಚ್ಚಿದಾಗ ಅದು ಕಾಯಿಲೆ ಹರಡುವಂತದ್ದು.
0: ಬಟ್ ಅಲ್ಲಿ ಮಾಧ್ಯಮ ಸೊಳ್ಳೆ ಆಗಿರುತ್ತೆ,
1: ಸೊಳ್ಳೆ ಆಗಿರ್ತದೆ. ಅದನ್ನ ನಾನು ನಿಮ್ಗೆ ವಾಹಕ ಅಂತೇಳಿ ಕರಿತೇವೆ, ರೋಗವಾಹಕ ಆಶ್ರಿತ ರೋಗಗಳು ಅಂತೇಳಿ ಬರ್ತದೆ. ಅದರಲ್ಲಿ ಮಲೇರಿಯಾ ಇದೆ, ಡೆಂಗ್ಯೂ ಇದೆ, ಚಿಕನ್ ಗುನಿಯಾ ಇದೆ, ಆನೆಕಾಲು ಮತ್ತು ಮೆದುಳು ಜ್ವರ, ಇಷ್ಟು ಕಾಯಿಲೆಗಳಿದೆ. ಇದಲ್ಲದೆ ಕ್ಯಾಸ್ನೂರ್ ಇದು
0: KFD
1: ಅಲ್ಲ, ಇನ್ನೊಂದು KFD ಅಲ್ಲದೆ ಕಾಲಾಜರ್ ಅಂತೇಳಿ ಇದು ಒಂದು ಕಾಯಿಲೆ ಇದೆ. ಇದೆಲ್ಲವೂ ಕೂಡ ಈ ವಾಹಕಗಳೇನಿದೆ ಅದರಿಂದ ಬರುವಂತದ್ದು. ಅಂದ್ರೆ ಡೈರೆಕ್ಟ್ ಆಗಿ ಮನುಷ್ಯನಿಂದ ಮನುಷ್ಯನಿಗೆ ಬರುವುದಿಲ್ಲ, ಮಧ್ಯದಲ್ಲಿ ಒಂದು ವಾಹಕ ಬೇಕು. ಅದರಲ್ಲಿ ಸೊಳ್ಳೆ ಇದೆ ಮತ್ತು ಕಾಲಾಜರ್ ನಲ್ಲಿ ಸ್ಯಾಂಡ್ ಫ್ಲೈ ಅಂತೇಳಿ ಇದೆ, ನಮ್ಮಲ್ಲಿಲ್ಲ ಅದು. ಹಾಗೆ ಇನ್ನು ಇದರಲ್ಲಿ ಯಾವುದು ಮಂಗನ ಕಾಯಿಲೆಯಲ್ಲಿ ಟಿಕ್ಸ್ ಅಂತೇಳಿ ಬರ್ತದೆ, ಈ ಒಣಗಂತೇಳಿ ಏನ್ ಹೇಳ್ತೇವಲ್ಲ ಸ್ಥಳೀಯ ಭಾಷೆಯಲ್ಲಿ, ಅದು ಇರ್ತದೆ. ಇವುಗಳಿಂದಾಗಿ ಮನುಷ್ಯನಿಗೆ ಕಾಯಿಲೆಗಳು ಹರಡುವಂತದ್ದು.
0: ಈಗ ಪ್ರಾಣಿ ಪಕ್ಷಿಗಳಿಂದ ಈ ವರ್ಲ್ಡ್ ಝೋನೋಸಿಸ್ ಡೇ ಅಲ್ಲಿ ಇದು ಕೂಡ ಬರುತ್ತಲ್ಲ, ಪ್ರಾಣಿ ಪಕ್ಷಿಗಳಿಂದ ಯಾವ್ದೆಲ್ಲ ಕಾಯಿಲೆ ಅದನ್ನೊಂಚೂರು ಡೀಟೇಲ್ ಆಗಿ.
1: ಪ್ರಾಣಿಗಳಿಂದ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಪ್ರಾಣಿಗಳಿಂದ ಹರಡುವಂತ ಕಾಯಿಲೆಗಳಲ್ಲಿ ರೇಬಿಸ್ ಅಂತೇಳಿ ಏನಿದೆ ಅದು ಅತಿ ಮುಖ್ಯವಾದ ಕಾಯಿಲೆ. ಯಾಕಂತ ಹೇಳಿದ್ರೆ ಒಂದು ಸಾರಿ ರೇಬಿಸ್ ಇನ್ಫೆಕ್ಷನ್ ಆಗಿದ್ರೆ ಅಂತ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನಮಗೆ ಬಚಾವ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಅದಕ್ಕೆ ಔಷಧಿ ಇಲ್ಲ. ಒಂದ್ಸಾರಿ ಅವನು ಇನ್ಫೆಕ್ಟೆಡ್ ಅಂತೇಳಿ ಆದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಹೇಗಂತೇಳಿ ಹೇಳಿದ್ರೆ ಮುಖ್ಯವಾಗಿ ಯಾವುದೇ ಒಬ್ಬ ಯಾವುದೇ ಒಂದು ಪ್ರಾಣಿಗೆ ಈ ರೇಬಿಸ್ ಸೋಂಕು ಇದ್ರೆ, ಆ ರೇಬಿಸ್ ವೈರಸ್ ಸೋಂಕು ಇದ್ದಿದ್ರೆ ಅದು ನಮ್ಮ ಮನುಷ್ಯರಿಗೆ ಕಚ್ಚಿದಾಗ ಅಥವಾ ಬೇರೆ ಪ್ರಾಣಿಗಳಿಗೆ ಕಚ್ಚಿದಾಗ ಆ ಜೊಲ್ಲಿನಲ್ಲಿ ಆ ವೈರಸ್ ಇರ್ತದೆ, ಅದು ಆರೋಗ್ಯವಂತ ಪ್ರಾಣಿ ಅಥವಾ ಮನುಷ್ಯನಿಗೆ ಅದು ಅವನ ರಕ್ತವನ್ನ ಸೇರ್ಕೊಳ್ತದೆ. ಸೇರಿ ಸ್ವಲ್ಪ ದಿನದಲ್ಲಿ ಅವನಿಗೆ ಜ್ವರ ಲಕ್ಷಣಗಳು ಮತ್ತು ಬೇರೆ ಬೇರೆ ಈ ರೇಬಿಸ್ ಕಾಯಿಲೆ ಲಕ್ಷಣಗಳೇನಿದೆ, ಮುಖ್ಯವಾಗಿ ನೀರು ಕುಡಿಲಿಕ್ಕೆ ಕಷ್ಟ ಆಗುವುದು, ಬೆಳಕು ನೋಡ್ಲಿಕ್ಕೆ ಕಷ್ಟ ಆಗುವುದು, ಶಬ್ದ ಕೇಳಲಿಕ್ಕೆ ಕಷ್ಟ ಆಗುವಂಥದ್ದು, ಕ್ರಮೇಣ ಅವನ ಶ್ವಾಸಕೋಶದ ಮಸಲ್ಸ್ಗಳೇನಿದೆ ಅವು ಮಾಂಸಖಂಡಗಳು ಅವು ಕೆಲಸ ಮಾಡದೇ ಇರುವಂಥದ್ದು, ಇದರಿಂದ ವ್ಯಕ್ತಿ ಸಾಯುವಂಥ ಸಂದರ್ಭ ಬರ್ತದೆ ಅಂತ ಒಂದು ಈ ಕಾಯಿಲೆಯನ್ನು ಈ ರೇಬಿಸ್ ವೈರಸ್ ಏನಿದೆ ಅದು ಕೊಡ್ತದೆ. ಅದನ್ನು ನಾವು ಮುಖ್ಯವಾಗಿ ಈ ಪ್ರಾಣಿಗಳ ಒಂದು ಕಚ್ಚುವುದೇನಿದೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆರೈಕೆ ಮಾಡುವಾಗ ಆ ಸೋಂಕು ಉಂಟಾಗುವ ಸಾಧ್ಯತೆ ಇರ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ನಾಯಿ ಕಚ್ಚಿದ ಪ್ರಕರಣಗಳು ಅಥವಾ ಬೇರೆ ಪ್ರಾಣಿಗಳು ಕಚ್ಚಿದ ಪ್ರಕರಣಗಳೇನಿದೆ ಅದು ಜಾಸ್ತಿ ನಮ್ಮಲ್ಲಿ ರಿಪೋರ್ಟ್ ಆಗ್ತದೆ. ಬೇರೆ ಎಲ್ಲ ಇವುಗಳನ್ನು ನೋಡಿದ್ರೆ ಇದು ಜಾಸ್ತಿ ಆಗ್ತದೆ. ಇದು ಒಂದು ರೇಬಿಸ್ ಬಗ್ಗೆ. ಆದ್ರೆ ಇನ್ನು ನಮ್ಮಲ್ಲಿ ಜಾಸ್ತಿ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಒಂದು ಇಲಿ ಜ್ವರ ಅಂತೇಳಿ ಹೇಳ್ತೇವೆ. ಮುಖ್ಯವಾಗಿ ಇದು ಇಲ್ಲಿ ಕಚ್ಚುವುದರಿಂದ ಬರುವಂತದ್ದಲ್ಲ, ಇದು ಇಲಿಯಲ್ಲಿ ಏನಾಗ್ತದೆ ಅಂದ್ರೆ ಒಂದು ಸೋಂಕು ಇರ್ತದೆ ಲೆಪ್ಟೋಸ್ಪೈರಾ ಅಂತೇಳಿ. ಆ ಸೋಂಕು ಏನಿದೆ ಅದು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಆ ಮಲ ಮತ್ತು ಮೂತ್ರದಲ್ಲಿ ಆ ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾ ಏನಿದೆ ಅದು ವಿಸರ್ಜನೆ ಆಗ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯ ಅವನು ತನ್ನ ಮುಖ್ಯವಾಗಿ ರೈತರು ಅಥವಾ ಈ ಕಾರ್ಮಿಕರು ಯಾರಿರ್ತಾರೆ ಈ ನಮ್ಮ ಮುನ್ಸಿಪಾಲಿಟಿ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಬೇರೆ ತರದ ಈ ಸ್ಕ್ಯಾವೆಂಜರ್ಸ್ ಅಂತೇಳಿ ಏನ್ ಹೇಳ್ತೇವಲ್ಲ
0: ಪೌರ ಕಾರ್ಮಿಕರು
1: ಅವರಲ್ಲಿ ಏನಾಗ್ತದೆ ಅಂದ್ರೆ ಈ ಇಲಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅವರು ಅಕಸ್ಮಾತ್ ಆಗಿ ಅಲ್ಲಿ ಹೋಗಿ ಅದನ್ನ ಹ್ಯಾಂಡಲ್ ಮಾಡುವಾಗ ಏನಾಗ್ತದೆ ಅಂದ್ರೆ ಆ ಸೋಂಕು ಉಂಟಾಗ್ತದೆ. ಲೆಪ್ಟೋಸ್ಪೈರಾ ಏನಿದೆ ಆಕ್ಟಿರೋ ಹೆಮರೇಜಿಕ್ ಅಂತೇಳಿ ಹೇಳ್ತೇವೆ ಅದರ ಸೋಂಕು ಉಂಟಾಗ್ತದೆ. ಸಾಮಾನ್ಯವಾಗಿ ಮ್ಯೂಕಸ್ ಮೆಂಬ್ರೇನ್ ಅಂತೇಳಿ ಹೇಳ್ತೇವೆ ನಾವು, ಅಥವಾ ಗಾಯಗಳಿರ್ಬೋದು ಕೈಗಳಲ್ಲಿ ಕಾಲುಗಳಲ್ಲಿ ಗಾಯ ಇರ್ಬೋದು ಅಥವಾ ಕಣ್ಣಿನ ರೆಪ್ಪೆ ಮತ್ತು ಬಾಯಿಯಲ್ಲಿ ಇರುವಂತಹ ಈ ಮ್ಯೂಕಸ್ ಮೆಂಬ್ರೇನ್ ಏನಿದೆ ಮುಖ ತೊಳೆಯುವಾಗ ಆ ನೀರು ಸೋಂಕು ಉಂಟಾಗಿ ಅವನ ಕಣ್ಣಿನ ಮೂಲಕ ಅಥವಾ ಬಾಯಿ ಮುಖ ಮೂಲಕ ಅಥವಾ ಗಾಯದ ಮೂಲಕ ಅದು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಇದು ಪ್ರವೇಶಿಸಿದ ನಂತರ ಅಲ್ಲಿ ಅದೇ ಬ್ಯಾಕ್ಟೀರಿಯಾ ಏನಿದೆ ವಂಶಾಭಿವೃದ್ಧಿಯನ್ನು ಹೊಂದುತ್ತದೆ ಮತ್ತು ಮನುಷ್ಯನಿಗೆ ಜ್ವರವನ್ನು ಕೊಡ್ತದೆ, ಜಾಂಡಿಸ್ ಆಗ್ತದೆ, ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಆಗ್ತದೆ ಮತ್ತು ವ್ಯಕ್ತಿ ಸಾಯುವಂತ ಸಾಧ್ಯತೆ ಇರ್ತದೆ. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಯಾವಾಗ ನಾವು ಕಂಡುಕೊಳ್ತೇವೆ ಅಂದ್ರೆ ಈ ಜೂನ್ ಜುಲೈ ತಿಂಗಳಲ್ಲಿ ಈ ಲೆಪ್ಟೋಸ್ಪೈರಾ ಪ್ರಕರಣಗಳೇನಿದೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ.
0: ಮಳೆಗಾಲ ಅಂದೇಳಿ
1: ಮಳೆಗಾಲ ಅಲ್ಲ, ಇದು ಮುಖ್ಯವಾಗಿ ಮಳೆಗಾಲಕ್ಕೆ ಹೊಂದಿಕೊಂಡಿರುವಂತದ್ದು. ನಮ್ಮಲ್ಲಿ ಬೇಸಾಯ ಮತ್ತು ತೋಟಗಾರಿಕೆ ಕೆಲಸ ಏನಿದೆ ಆವಾಗ ಜಾಸ್ತಿ ಆಗ್ತದೆ. ಇದಲ್ಲದೆ ನಾವು ಸ್ಥಳೀಯವಾಗಿ ನೋಡಿದಾಗ ಕುಂದಾಪುರ ಆಸುಪಾಸಿನಲ್ಲಿ ಈ ಕೊಯ್ಲ್ ಟೈಮ್ ಅಂತೇಳಿ ಏನು ಹೇಳ್ತೇವೆ ಆವಾಗ ಇದರ ಸೋಂಕು ಕೂಡ ಜಾಸ್ತಿ ಆಗ್ತದೆ. ಕ್ರಮೇಣ ಈ ಜುಲೈಯಿಂದ ಶುರುವಾಗಿದ್ದು ಪೀಕ್ ನಲ್ಲಿ ಇರ್ತವೆ. ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನ ಕಂಡು ಹುಡುಕುವುದು ಹೇಗಂದ್ರೆ ರಕ್ತ ಪರೀಕ್ಷೆಯೊಂದರಿಂದಲೇ ಸಾಧ್ಯ. ಯಾರಿಗೆ ಜ್ವರ ಮತ್ತು ಆ ಲೆಪ್ಟೋಸ್ಪೈರದ ಲಕ್ಷಣಗಳೇನಿದೆ ಅದನ್ನ ನಾವು ನೋಡ್ತೇವೆ. ನೋಡಿ ಅವರಿಗೆ ಈ ಲೆಪ್ಟೋಸ್ಪೈರದ ಒಂದು ಪರೀಕ್ಷೆ ಏನಿದೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮಾಡ್ತೇವೆ ಮತ್ತು ಸರ್ಕಾರಿ ಆಸ್ಪತ್ರೆ ಕುಂದಾಪುರದಲ್ಲಿ ಕೂಡ ಮಾಡ್ತೇವೆ. ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ ಸಿಂಪಲ್ ಒಂದು ಡಾಕ್ಸೈಕ್ಲಿನ್ ಅಂತೇಳಿ ಟ್ಯಾಬ್ಲೆಟ್ ಇರ್ತದೆ, ಅದನ್ನ ಕೊಟ್ಟು ಗುಣಮುಖರಾಗ್ತಾರೆ ಶುರುವಿನ ಹಂತದಲ್ಲಿ ಗುರುತಿಸಿದ್ರೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಅವರನ್ನ ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿ ನಾವು ಅವರಿಗೆ ಲೆಪ್ಟೋಸ್ಪೈರಾ ಇದೇ ಇಲ್ಲ ಅಂತೇಳಿ ತಿಳ್ಕೊಂಡು ಸರಿಯಾದ ಡಾಕ್ಸೈಕ್ಲಿನ್ ಚಿಕಿತ್ಸೆಯನ್ನ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಏನಾಗ್ತದೆ ಕ್ರಮೇಣ ಅಂಗಾಂಗಗಳ ವೈಫಲ್ಯ ಆಗಿ ಅವರು ಸಾಯುವಂತ ಸಾಧ್ಯತೆ ಇರ್ತದೆ. ಹೆಚ್ಚಾಗಿ ನಾವು ನೋಡ್ತೇವೆ ನಮ್ಮಲ್ಲಿ ಈ ಜೂನ್ ಜುಲೈ ತಿಂಗಳಿಂದ ಶುರುವಾಗಿ ಸುಮಾರು ಅಕ್ಟೋಬರ್ ನವೆಂಬರ್ ಅಂದ್ರೆ ಕೊಯ್ಲ್ ಟೈಮ್ ವರೆಗೆ ಇದು ಜಾಸ್ತಿ ಇರ್ತದೆ ಈ ಪ್ರಕರಣಗಳು. ಅದರ ನಂತರ ಇದು ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕೆ ಅಂದ್ರೆ ರೈತಾಪಿ ಜನರು ಯಾರಿದ್ದಾರೆ ಅವರು ಈ ನಮ್ಮ ತೋಟಗಾರಿಕೆ ಕೆಲಸ ಇರ್ಬೋದು ಗದ್ದೆ ಕೆಲಸ ಇರ್ಬೋದು ಆವಾಗ ಹೋದಾಗ ಅವರಿಗೆ ಈ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆಗ್ತಾ ಇರುವಂತದ್ದು ನಾವು ಆ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಅಂಕಿಅಂಶಗಳನ್ನು ನೋಡಿದ್ರೆ ಅದೇ ತಿಂಗಳುಗಳಲ್ಲಿ ನಮ್ಮಲ್ಲಿ ಪ್ರತಿ ವರ್ಷದಲ್ಲಿ ಹಲವಾರು ವರ್ಷಗಳಿಂದ ಜಾಸ್ತಿ ಬರ್ತಾ ಇದೆ ಆ ಪ್ರಕರಣಗಳು. ಇನ್ನು ಮುಖ್ಯವಾಗಿ ಇದು ಹೇಗೆ ಬರ್ತದೆ ಅಂತೇಳಿ ಹೇಳಿದ್ರೆ ನಮ್ಮಲ್ಲಿ ಜನ ತಿಳಿತಾರೆ ಇಲಿ ಕಚ್ಚಿ ಬರುವುದು ಅಂತೇಳಿ, ಇಲಿ ಜ್ವರ ಅಲ್ಲ ಇದು, ಇಲಿಯ ಆ ಮಲಮೂತ್ರ ವಿಸರ್ಜನೆಯಿಂದ ಬರುವಂತದ್ದು. ನಾವು ಇಲಿಗಳನ್ನು ನೋಡ್ತೇವೆ ಮನೆಗಳಲ್ಲಿ ಸಣ್ಣ ಸಣ್ಣ ಈ ಗಣಪತಿ ಇಲಿ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ ಆ ಉದ್ದ ಮೂತಿದು ಏನಿದೆ ಅದು, ಅಲ್ಲದೆ ಹೊರಗಡೆ ಮನೆ ಹೊರಗಡೆ ದೊಡ್ಡ ಒಂದು ಹೆಗ್ಗಣ ಏನಿದೆ ಅದನ್ನು ಕೂಡ ಹೆಗ್ಗುಳ ಅಂತೇಳಿ ಹೇಳ್ತೇವೆ ಅದನ್ನು ನೋಡ್ತೇವೆ. ಇದಲ್ಲದೆ ಮೊಲಗಳಿದೆ, ಮೊಲಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ, ಮತ್ತು ಅಳಿಲುಗಳಿದೆ ಅದರಲ್ಲೂ ಕೂಡ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ.
0: ಸೇಮ್ ಎಲ್ಲ ಒಂದೇ ತರ.
1: ಹೌದೌದು, ಎಲ್ಲ ಅಂದ್ರೆ ಈ ಸಣ್ಣ ಪ್ರಾಣಿಗಳು, ಇವು ಬಿಲಗಳಲ್ಲಿ ವಾಸಿಸುವಂತ ಪ್ರಾಣಿಗಳೇನಿದೆ ಇದರಲ್ಲಿ ಈ ಸೋಂಕು ಉಂಟಾಗಿ ಆಗುವಂತದ್ದು. ಹಾಗಾಗಿ ಮುಖ್ಯವಾಗಿ ಏನಂದ್ರೆ ಇದನ್ನ ನಾವು ಜನರಿಗೆ ಹೇಳ್ತಾ ಇರ್ತೇವೆ, ಈ ಇಲಿ ಜ್ವರ ಏನಿದೆ ಇದರಿಂದ ಯಾರಿಗೂ ಕೂಡ ಸಾವು ಉಂಟಾಗಬಾರದು, ಮತ್ತು ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗಬಾರದು ಅಂತೇಳಿ. ಅದಕ್ಕೆ ನಾವು ಪ್ರತಿ ಸಾರಿ ಯಾರಿಗೆ ಆಗಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಂದಾಗ, ಜ್ವರ ಅಂತೇಳಿ ಬಂದಾಗ, ಈ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಚಿಕಿತ್ಸೆ ಮಾಡಲಿಕ್ಕಿಂತ ಮೊದಲು ಅವರಿಗೆ ಯಾವ್ದಿದೆ ಅಂತೇಳಿ ಕಂಡುಕೊಳ್ತೇವೆ. ಅದರಲ್ಲಿ ಡೆಂಗ್ಯೂ ಇರ್ಬೋದು, ಚಿಕನ್ ಗುನ್ಯ ಇರ್ಬೋದು, ಹಾಗೆಯೇ ಇದು ಏನು ಮಲೇರಿಯಾ ಮತ್ತು ಇಲಿ ಜ್ವರ ಏನಿದೆ ಇದನ್ನ ಸಾಮಾನ್ಯವಾಗಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೇವೆ. ಹಾಗೆ ಬಂದವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತದ್ದು ಕೂಡ ಮಾಡ್ತೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಏರಿಯಾಗಳನ್ನ ನಾವು ನೋಡ್ತೇವೆ, ಯಾವ ವ್ಯಾಪ್ತಿಯಲ್ಲಿ ಈ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಅಂತೇಳಿ, ಮತ್ತು ಯಾವ ಆಸ್ಪತ್ರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಇದು ಬರ್ತಾ ಇದೆ ಅಂತೇಳಿ ನೋಡಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಈ ಹೆಗ್ಗಣಗಳಿರುವಂತದ್ದು ನಮ್ಮಲ್ಲಿ ಈ ರೈಸ್ ಮಿಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳೇನಿರ್ತದೆ, ಆಹಾರ ಸಿಗುವಂತ ಫ್ಯಾಕ್ಟ್ರಿಗಳೇನಿದೆ ಅಂತ ಪ್ರದೇಶಗಳಲ್ಲಿ ಈ ಹೆಗ್ಗಣಗಳು ಜಾಸ್ತಿ ಇರ್ತದೆ. ಮತ್ತು ಯಾರು ಈ ಭತ್ತ ಅಥವಾ ಅಕ್ಕಿಯನ್ನ ಸ್ಟೋರ್ ಮಾಡಿ ಇರ್ತಾರೆ ಅಂತ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿ ಅಂತ ಪ್ರದೇಶಗಳಲ್ಲಿ ಮತ್ತು ಯಾರಿಗೆ ಆಗಲಿ ಜ್ವರ ಬಂದಿದ್ರೆ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಅದನ್ನ ಗುರುತಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡಬೇಕು.
0: ಈಗ ಮನೆಗೆ ದನ ಇರುತ್ತ, ಕುರಿ, ಆಡು, ಮೇಕೆ, ಇದರಿಂದೆಲ್ಲ ಯಾವ್ದಾದ್ರು ಕಾಯಿಲೆಗಳು ಬರುವ ಚಾನ್ಸ್ ಇದೆ?
1: ದನ ಕುರಿ ಇದರಿಂದ ಬರುವಂತ ಕಾಯಿಲೆಗಳು ಇತ್ತೀಚೆಗೆ ಕಡಿಮೆ ಆಗಿದೆ. ಮೊದಲು ಟಿಬಿ ಕಾಯಿಲೆ ಬರುವುದು ಅಂತೇಳಿ ಹೇಳ್ತಾ ಇದ್ರು, ಆದ್ರೆ ಅದು ಈಗ ಇಲ್ಲ. ನಮ್ಮಲ್ಲಿ ಟಿಬಿಯನ್ನ ನಾವು ಶುರುವಿನ ಹಂತದಲ್ಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದೇವೆ. ಅದು ಬಿಟ್ರೆ ಇತ್ತೀಚೆಗೆ ದನ ಕುರಿ ಸಾಕುವುದರಿಂದ ನಮ್ಮಲ್ಲಿ ಯಾವುದೇ ಕಾಯಿಲೆ ಬರುವಂತದ್ದನ್ನ ಇಲ್ಲ.
0: ಬೆಕ್ಕು,
1: ಬೆಕ್ಕಿನಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಬೆಕ್ಕು ಕಚ್ಚಿ ಅಥವಾ ಬೆಕ್ಕಿನ ಪಂಜ ಏನಿದೆ ಅದು ಹರ್ಪುದು ಅಂತೇಳಿ ಏನ್ ಹೇಳ್ತೇವೆ ಅದಾಗಿ ನಮ್ಮಲ್ಲಿ ಬರುವಂತ ಪ್ರಕರಣಗಳು ಜಾಸ್ತಿ ಇದೆ. ಇದು ಮುಖ್ಯವಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ. ಯಾವುದೇ ಪ್ರಾಣಿ ಅವರಿಗೆ ಕಚ್ಚಿದ್ರೆ ಆವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕಂತೇಳಿ ಆ ಪ್ರಕರಣಗಳು ನಮ್ಮಲ್ಲಿ ಬರ್ತಾ ಇದೆ. ಅವುಗಳು ಬಂದಾಗ ಅಂತ ಪ್ರಕರಣಗಳು ಬಂದಾಗ ನಾವು ಅವರನ್ನ ನೋಡಿ ಇದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಮುಖ್ಯವಾಗಿ ನಾಯಿ ಕಚ್ಚಿದಾಗ ಅಥವಾ ನಾಯಿ ಹರ್ಪಿದ್ರೆ ಅಥವಾ ನಾಯಿಯ ಜೊಲ್ಲೆಲ್ಲ ಅದ್ರ ತಾಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆಂಟಿರೇಬಿಸ್ ವ್ಯಾಕ್ಸಿನ್ ಏನಿದೆ ಅದನ್ನ ಕೊಡುವಂತದ್ದೇನಿದೆ ಅದನ್ನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತೇವೆ. ಇದನ್ನ ಕೊಡುವುದು ಹೇಗಂತ ಹೇಳಿದ್ರೆ ಡೋಸ್ ಇದೆ, ಇವತ್ತು ಕಚ್ಚಿದ್ರೆ 0 ಅಂತೇಳಿ ತಗೊಳ್ತೇವೆ. ಇವತ್ತಿನ ದಿನವನ್ನ 0, 3, 7 ಮತ್ತು 28ನೇ ದಿವಸಕ್ಕೆ 0.1 ml ಆಚೆ ಈಚೆ ಕೈಗೆ ಕೊಡುವಂತದ್ದು, 0.1 ml ಒಂದು ಕೈಗೆ, 0.1 ml ಇನ್ನೊಂದು ಕೈಗೆ ಕೊಡುವಂತದ್ದು ಇದನ್ನ ಕೊಡ್ತೇವೆ. 4 ಡೋಸ್ಗಳನ್ನ ಕೊಟ್ಟು ಅದರ ನಂತರ ಅವರಿಗೆ ವಾಪಸ್ ಇನ್ನೊಂದು ಬೂಸ್ಟರ್ ಡೋಸ್ 90 ಡೇಸ್ಗೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಜನರು ಬಂದು ಎಲ್ಲ ಕಡೆಗಳಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಯಲ್ಲಿ ಬಂದು ಈ ವ್ಯಾಕ್ಸಿನ್ ಏನಿದೆ ಇದನ್ನ ತೆಗೆದುಕೊಂಡು ಹೋಗುವಂತದನ್ನ ಮಾಡ್ತಾ ಇದ್ದಾರೆ.
0: ಓಕೆ, ಈಗ ಹಕ್ಕಿಗಳಿಂದ ಕಾಯಿಲೆ ಬತ್ತತ್ತು ಅಂಬುದಾರೆ ಯಾವ್ದೆಲ್ಲ ಹಕ್ಕಿಗಳು ಅಂತ?
1: ಈಗ ಈ ಹಿಂದೆ ಒಂದು 4-5 ವರ್ಷಗಳ ಹಿಂದೆ ನಮ್ಮಲ್ಲಿ ಈ ಬಾವಲಿಗಳಿಂದ ನಿಫಾ ವೈರಸ್ ಅಂತೇಳಿ ಬರ್ತದಂತೇಳಿ ಒಂದು ಸುದ್ದಿ ಆಗಿತ್ತು. ಯಾಕಂದ್ರೆ ಪಕ್ಕದ ಕೇರಳ ರಾಜ್ಯದಲ್ಲಿ ನಮ್ಮಲ್ಲಿ ಈ ಕಾಯಿಲೆ ಬಂದಿರುವಂತದ್ದು, ಇದರಿಂದ ಸಮಸ್ಯೆ ಆಗಿದೆ, ಜನರು ತೀರ್ಕೊಂಡಿದ್ದಾರೆ ಅಂತೇಳಿ, ಮತ್ತು ತುಂಬಾ ಡೇಂಜರಸ್ ಕಾಯಿಲೆ ಅಂತೇಳಿ, ಇದು ಒಬ್ರಿಗೆ ಬಂದ್ರೆ ಅವರಲ್ಲಿ ಆ ರಕ್ತಸ್ರಾವ ಆಗುವಂತದ್ದು ಮತ್ತು ಸಾಯುವಂತ ರೇಟ್ ಏನಿದೆ ಆಲ್ಮೋಸ್ಟ್ ಲೀಥಲ್ ಅಂತೇಳಿ, ಅಂದ್ರೆ 100% ಸಾವು ಅಂತೇಳಿ ಹೇಳುವಂತದ್ದು ಏನಿದೆ ಅದು ಸುದ್ದಿಯಲ್ಲಿತ್ತು. ಆವಾಗ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಜನರು ಈ ಕರೆಂಟ್ ಶಾಕ್ ಹೊಡೆದು ಬಾವಲಿ ಬಿದ್ದು ಸತ್ತರೆ ಅಥವಾ ಅದು ಸಹಜವಾಗಿ ಸತ್ರು ಕೂಡ ಬಂದು ರಿಪೋರ್ಟ್ ಆಗೋ ನಮ್ಮನೆ ಹತ್ರ ಬಾವಲಿ ಬಿದ್ದು ಸತ್ತಿದೆ, ಕಾಗೆ ಬಿದ್ದು ಸತ್ತಿದೆ, ಹಾಗೆ ರಿಪೋರ್ಟ್ ಮಾಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಅಂತ ಸಂದರ್ಭದಲ್ಲಿ ಹೀಗೆ ಸಾವು ಆದಾಗ ನಾವು ಹೋಗಿ ಅಲ್ಲಿ ಪರಿಶೀಲಿಸುವಂತದ್ದೇನಿದೆ, ಬೈ ಆಕ್ಸಿಡೆಂಟ್ ಸತ್ತಿದೆಯಾ ಅಥವಾ ಅದಕ್ಕೇನಾದ್ರೂ ನೋವಾಗಿ ಪೆಟ್ಟಾಗಿ ಅದು ಸತ್ತಿದೆಯಾ ಅಥವಾ ವಿಷದಿಂದಾಗಿ ಸತ್ತಿದೆಯಾ ಅಂತೇಳಿ ನೋಡುವಂತದ್ದು, ಮತ್ತು ಜನರಿಗೆ ನಾವು ತಿಳುವಳಿಕೆ ನೀಡುವಂತದ್ದೇನಿದೆ ಅದನ್ನ ಮಾಡಿದ್ದೇವೆ. ಆದರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಈ ಪಕ್ಷಿಗಳಿಂದ ಬರುವಂತಹ ಕಾಯಿಲೆಗಳಲ್ಲಿ H5N1 ಅಂತೇಳಿ ಹೇಳ್ತೇವೆ, ಅಂದ್ರೆ ಹೆಚ್ಚಾಗಿ ಈ ಪೌಲ್ಟ್ರಿ ಅಲ್ಲಿ ಇರುವಂತದ್ದು, ಕೋಳಿ ಸಾಕಣೆ ಕೇಂದ್ರಗಳಲ್ಲಿರುವಂತಹ ಕೋಳಿಗಳಲ್ಲಿ ಈ ವೈರಸ್ ಬರುವಂತ ಸಾಧ್ಯತೆ ಇರ್ತದೆ. ಅಂತದನ್ನು ಕೂಡ ನಾವು ಸ್ಯಾಂಪಲ್ ಅನ್ನು ತೆಗೆದು ಟೆಸ್ಟ್ ಮಾಡುವಂತದ್ದೇನಿದೆ ಅದನ್ನ ಮಾಡ್ತೇವೆ.
0: ಅದನ್ನೇ ಹಕ್ಕಿ ಜ್ವರ ಅಂತ ಹೇಳುದಲ್ಲ,
1: ಹಕ್ಕಿ ಜ್ವರ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಯಾವುದೇ ಪ್ರಕರಣ ಇದುವರೆಗೆ
0: ದಾಖಲಾಗಿಲ್ಲ.
1: ಮತ್ತು ಜನರಿಗೂ ಕೂಡ ಅವೇರ್ನೆಸ್ ಇದೆ. ನಾವು ಏನ್ ಮಾಡ್ತೇವೆ ಅಂದ್ರೆ ಹೆಚ್ಚಾಗಿ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಏನು ಈ ಕೋಳಿ ಸಾಕಣೆಯನ್ನು ಮಾಡ್ತಾರೆ ಅವರಿಗೆ ನಾವು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿರ್ತೇವೆ. ಅದು ಆರೋಗ್ಯ ಇಲಾಖೆಯಿಂದ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿರ್ತೇವೆ. ಏನಂದ್ರೆ ಅಸಹಜ ಈ ಪಕ್ಷಿಗಳ ಸಾವುಗಳಾದ್ರೆ ಅದು ನಮ್ಗೆ ಹೇಳಬೇಕು, ಮತ್ತು ಅಂತ ಸಾವುಗಳಾದ ಪಕ್ಷಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು. ಅಂದ್ರೆ ಕಂಡು ಕಂಡಲ್ಲಿ ಎಸೆಯುವಂತಿಲ್ಲ, ಅದನ್ನ ಹೂತಾಕ್ಬೇಕು, ಇದನ್ನೆಲ್ಲ ನಾವು ಅವರಿಗೆ ಹೇಳ್ತೇವೆ. ಹಾಗಾಗಿ ಮತ್ತು ಅಂತ ಪ್ರದೇಶಗಳಲ್ಲಿ ಎಲ್ಲಾದರೂ ಜ್ವರ ಪ್ರಕರಣ ಇದ್ರೆ ಅದನ್ನ ನೋಡುವಂತದ್ದು ಕೂಡ ಮಾಡ್ತೇವೆ, ಮತ್ತು ಅಲ್ಲಿ ಜನರಿಗೆ ತಿಳುವಳಿಕೆ ನೀಡುವಂತದ್ದೇನಿದೆ ಮಾಧ್ಯಮಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ಕೂಡ ನಾವು ಕೊಡ್ತೇವೆ. ಆದರೆ ಸದ್ಯಕ್ಕೆ ಈ ಹಕ್ಕಿ ಜ್ವರ ಆಗ್ಲಿ ಪ್ರಾಣಿಗಳಿಂದ ಬರುವಂತಹ ಬೇರೆ ಕಾಯಿಲೆ ಆಗಲಿ ನಮ್ಮಲ್ಲಿ ಯಾವುದು ಕಾಣಿಸ್ಕೊಂಡಿಲ್ಲ. ಆದರೆ ಒಂದೇನಂದ್ರೆ ನಾವು ನಮ್ಮ ಪಕ್ಕದ ಜಿಲ್ಲೆಗಳಾದ ಉತ್ತರ ಕನ್ನಡ ಇರಬಹುದು, ಹಾಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಇಲ್ಲಿ ಈ ಮಂಗನ ಕಾಯಿಲೆ ಪ್ರಕರಣ ಏನಿದೆ ಅದು ಕಂಡುಕೊಂಡಿದ್ದೇವೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತೇಳಿ ಇದು ಮುಖ್ಯವಾಗಿ ಮಂಗಗಳಲ್ಲಿ ಏನಾಗ್ತದೆ ಅಂದ್ರೆ ಅದು ಸೋಂಕಿತಗೊಂಡಿರ್ತದೆ. ಅದಕ್ಕೆ ಕಚ್ಚಿದಂತ ಈ ಉಣ್ಣೆ ಏನಿದೆ, ಒಣಗಂತಳಿಯನ್ನು ನಾವು ಕರಿತೇವೆ ಟಿಕ್ಸ್, ಇದು ಬಂದು ಈ ಫಾರೆಸ್ಟ್ಗೆ ಹೋಗುವಂತ ಕಾಡಿನಲ್ಲಿ ಮತ್ತು ಸೌದೆ ತರ್ಲಿಕ್ಕೆ ಹೋಗುವವರು, ದರ್ಲೆ ತರ್ಲಿಕ್ಕೆ ಹೋಗೋರು ಮತ್ತು ಫಾರೆಸ್ಟ್ ನಲ್ಲಿ ಕೆಲಸ ಮಾಡುವಂತವರು, ಮತ್ತು ಆಕಸ್ಮಿಕವಾಗಿ ಎಲ್ಲಾದರೂ ಈ ಉಣ್ಣೆಯ ಕಾಂಟ್ಯಾಕ್ಟ್ ಗೆ ಬಂದಿದ್ದಿದ್ರೆ ಅಂತ ಸಂದರ್ಭದಲ್ಲಿ ಸೋಂಕು ಉಂಟಾಗ್ತದೆ ಮತ್ತು ಅಂತವರಲ್ಲಿ ಜ್ವರ ಕಾಣಿಸ್ಕೊಳ್ತದೆ. ಆದರೆ ಕಳೆದ ವರ್ಷದಲ್ಲಿ ನಮ್ಮಲ್ಲಿ ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಹಟ್ಟಿ ಅಂಗಡಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ KFD ಪ್ರಕರಣವನ್ನ ನಾವು ನೋಡಿದ್ದೇವೆ. ಅದು ಬಿಟ್ರೆ ನಮ್ಮಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಯಾವುದೇ ಪ್ರಕರಣ ನಮ್ಮಲ್ಲಿ ಇಲ್ಲ. ಇದನ್ನ ನಾವು ಹೇಗೆ ಕಂಡು ಹುಡುಕ್ತೇವೆ ಅಂದ್ರೆ, ಒಂದು ಮನುಷ್ಯನಲ್ಲಿ ಜ್ವರ ಬಂದಾಗ ಅವನಿಗೆ ಜ್ವರದ ಅವನ ಆ ವ್ಯಕ್ತಿಯ ರಕ್ತದ ಮಾದರಿಯನ್ನು ತೆಗೆದು ಈ KFD ಇನ್ಫೆಕ್ಷನ್ ಆಗಿದೆಯಾ ವೈರಸ್ ಇದು ಅಂತೇಳಿ ನೋಡುವಂತದ್ದು ಇದನ್ನ ಮಾಡ್ತೇವೆ. ಇದಲ್ಲದೆ ನಾವು ಈ ಒಣಗು ಏನಿದೆ ಅದರ ಒಂದು ಸ್ಯಾಂಪಲ್ ಅನ್ನು ಕೂಡ ತೆಗಿತೇವೆ. ನಾವು ಈ ಒಣಗನ್ನ ಹೊಟ್ಟೆ ಹಾಕಿ ಅದಕ್ಕೆ ಒಂದು ಸ್ಟಡಿ ಮಾಡ್ತೇವೆ ನಾವು, ಎಂಟಮಾಲಜಿಸ್ಟ್ ಅಂತೇಳಿದ್ದಾರೆ, ಅದನ್ನ ಕಲೆಕ್ಟ್ ಮಾಡಿ ಅವುಗಳಲ್ಲೂ ಕೂಡ ಸೋಂಕು ಉಂಟಾಗಿದೆ ಅಂತೇಳಿ ನೋಡುವಂತದ್ದೇನಿದೆ ಇದನ್ನ ಮಾಡ್ತೇವೆ ನಾವು.
0: ಹಾಗಾಗಿ ಇಲ್ಲೊಂದು ಡೌಟ್ ಬರ್ತದೆ ಸರ್, ಈಗ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗೂ ಅಥವಾ ಗವರ್ಮೆಂಟ್ ಆಸ್ಪತ್ರೆಗೂ ಬಂದ್ರೆ ನಿಮ್ಗೆ ಗೊತ್ತಾಗ್ತ ಅಂದ್ರೆ ಈ ಕಾರಣಕ್ಕೆ ಬಂದಿಪ್ಕು ಸಾಕಂತ, ಅವರು ಪ್ರೈವೇಟ್ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮ್ಗೆ ಈ ಪ್ರಕರಣಗಳು ಗೊತ್ತಾಗ್ತ?
1: ಈಗ ಮುಖ್ಯವಾಗಿ ಪ್ರೈವೇಟ್ ನಲ್ಲಿ ಇರುವಂತಹ ವೈದ್ಯರು ಯಾರಿದ್ದಾರೆ ಅವರೆಲ್ಲ ನುರಿತ ವೈದ್ಯರಿದ್ದಾರೆ, ಮತ್ತು ಸರ್ಕಾರದಿಂದ ಕೆಲವೊಂದು ಕಾಯಿಲೆಗಳ ಬಗ್ಗೆ ಆಗಾಗ ನಮ್ಗೆ SOP ಅಂತೇಳಿ ಕಳಿಸ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ ಏನಿದೆ ಅದನ್ನ ಬರ್ತದೆ, ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುವಂತದ್ದೇನಿದೆ ಅದನ್ನ ಮಾಡ್ತಾರೆ. ಇದನ್ನ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತೇಳಿ ಇದೆ, ಅದರಡಿಯಲ್ಲಿ ನಾವು ಎಲ್ಲಾ ಖಾಸಗಿ ಯಾರು ವೈದ್ಯಕೀಯ ಸಂಸ್ಥೆಗಳಿದೆ ಅವರಿಗೆ ಮಾಹಿತಿಯನ್ನ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ, ಮತ್ತು ಅವರಲ್ಲೂ ಕೂಡ ಕೆಲವೊಂದು ನೋಡಲ್ ಆಸ್ಪತ್ರೆಗಳಿವೆ ಅಲ್ಲಿಯೂ ಕೂಡ ನಾವು ಅವರಲ್ಲಿ ಈ ರಕ್ತದ ಮಾದರಿ ಏನಿದೆ ಅದನ್ನ ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಅವರು ಸ್ಯಾಂಪಲ್ ಗಳನ್ನ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸ್ ನಲ್ಲಿ ಇರುವಂತ ಲ್ಯಾಬ್ ಏನಿದೆ ಅಲ್ಲಿಗೆ ಕಳಿಸ್ತಾರೆ, ಅಲ್ಲಿ ನಾವು ಅದನ್ನ ಪರೀಕ್ಷಿಸಿ ಅದರ ಒಂದು ರಿಸಲ್ಟ್ ಅನ್ನ ಕೊಡ್ತೇವೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಗವರ್ಮೆಂಟ್ ಮತ್ತು ಪ್ರೈವೇಟ್ ಇವರಿಬ್ರು ಕೂಡ ಅವರ ಲ್ಯಾಬ್ ನಿಂದ ಆ ಮಾದರಿಯನ್ನು ಕಳಿಸಿದ್ರೆ ನಾವು ಟೆಸ್ಟ್ ಮಾಡಿ ರಿಸಲ್ಟ್ ಅನ್ನ ಉಚಿತವಾಗಿ ಕೊಡುವಂತದ್ದೇನಿದೆ ಆ ವ್ಯವಸ್ಥೆ ಕೂಡ ಇದೆ. ಇದು ಅವರೆಲ್ಲರಿಗೂ ಗೊತ್ತೇ ಇದೆ. ಮುಖ್ಯವಾಗಿ ಈ ಕಾಡಂಚಿನಲ್ಲಿರುವಂತ ಈ ಕ್ಲಿನಿಕ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಅವರಿಗೆ ನಾವು ಭೇಟಿ ಕೊಡುವಂತದ್ದು, ಅವರಿಗೆ ಹೇಳುವಂತದ್ದು, ಮತ್ತು ಎಲ್ಲಾ ಈ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಿನವು ನೋಟಿಫೈಯಬಲ್ ಇದೆ ಅದನ್ನ ತಿಳಿಸಲೇಬೇಕು ಕಡ್ಡಾಯವಾಗಿ, ಅವರು ಇಲಾಖೆಗಳಿಗೆ ಆರೋಗ್ಯ ಇಲಾಖೆಗೆ ತಿಳಿಸಲೇಬೇಕು ಅದನ್ನ ತಿಳಿಸ್ತಾರೆ. ಇದರಿಂದಾಗಿ ನಮ್ಗೂ ಅವರಿಗೂ ಹೊಂದಾಣಿಕೆಯಿಂದ ನಾವು ಕೆಲಸವನ್ನ ಮಾಡ್ತೇವೆ.
0: ಈಗ ಇನ್ನೊಂದು ವಿಷಯ ಗೊತ್ತಾಯ್ತು ಏನಂದ್ರೆ, ನಮ್ಮಲ್ಲಿ ತುಂಬಾ ಧಾರಾಕಾರ ಮಳೆ ಕಂಟಿನ್ಯೂಸ್ ಆಗಿ ಬಂದ್ರೆ ಈ ತರ ಈ ಸಾಂಕ್ರಾಮಿಕ ಕಾಯಿಲೆಗಳು ಸ್ವಲ್ಪ ಕಡಿಮೆನೆ ಇರುತ್ತೆ. ಈ ಇಂಟರ್ಮಿಟೆಂಟ್ ರೈನ್ ಅಂದ್ರೆ ಮಧ್ಯೆ ಬಿಟ್ಟು ಒಪ್ಪೋದು, ಒಂದ್ಸಲ ಮಳೆ ಒಂದ್ಸಲ ಬಿಸಿಲು, ಹಿಂಗಿದ್ದಾಗ ಈ ಕಾಯಿಲೆಗಳು ಹರಡುವಿಕೆ ಜಾಸ್ತಿ ಅಥವಾ ಈ ಉತ್ಪನ್ನಗಳು ಜಾಸ್ತಿ, ಈ ಜ್ವರ ಬರುವಂತದ್ದಂತದ್ಕೀಗ ಮಲೇರಿಯಾ ಚಿಕನ್ ಗುನಿಯಾ ಯಾವ್ದೇ ಇರ್ಬೋದು, ಅದು ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
1: ಮುಖ್ಯವಾಗಿ ತಾವು ಏನ್ ಕೇಳ್ತಾ ಇದ್ದೀರಿ, ಈಗ ಇದು ಸೀಸನಲ್ ಡಿಸೀಸ್ ಅಂತೇಳಿ ಹೇಳ್ತೇವೆ ನಾವು. ಆದರೂ ಈ ವರ್ಷದಲ್ಲಿ ನಮ್ಮಲ್ಲಿ ಮಳೆ ಏನು ಶುರು ಆಯ್ತು, ಮಧ್ಯದಲ್ಲಿ ಕೈ ಕೊಡ್ತು, ಮಧ್ಯದಲ್ಲಿ ಮಳೆ ಇಲ್ಲ ಇತ್ತು, ಅವಾಗ ಏನಾಗ್ತದೆ ಅಂದ್ರೆ ಮಳೆ ಮತ್ತು ಕಾಯಿಲೆಗಳು ಮತ್ತು ಮಳೆ ಬಿಡುವಂತದ್ದು ಇದು ಹೊಂದಿಕೊಂಡಿರ್ತದೆ. ಯಾವಾಗ್ಲೇ ಆಗ್ಲಿ ಮಳೆ ಏನಿದೆ ಅದು ಬರ್ತಾ ಇದ್ದು ಮಧ್ಯದಲ್ಲಿ ನಿಂತು ಹೋದ್ರೆ ಅವಾಗ ಏನಾಗ್ತದೆ ಅಂದ್ರೆ ಸೊಳ್ಳೆಗಳು ಆರಾಮದಲ್ಲಿ ಬಂದು ಕೂತು ಮೊಟ್ಟೆ ಇಟ್ಟು ಸೊಳ್ಳೆ ಸಂತಾನೋತ್ಪತ್ತಿಯನ್ನಾಗಿ ದೊಡ್ಡ ಸೊಳ್ಳೆ ಆಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅದೇ ಕಂಟಿನ್ಯೂಸ್ ಮಳೆ ಆಗ್ತಾ ಇದ್ರೆ ಆ ಮೇಲ್ಮೈ ಏನಿದೆ ಡಿಸ್ಟರ್ಬ್ ಆಗ್ತಾ ಇದ್ದಾಗೆ ಅದು ಏನಾಗ್ತದೆ ಅಂದ್ರೆ ಅಲ್ಲಿ ಸೊಳ್ಳೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಇದರ ಬಗ್ಗೆ ನಾನು ಒಂದು ಉದಾಹರಣೆಯನ್ನ ಹೇಳ್ತೇನೆ. ಅದೇನಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದಾಗ ಆ ವ್ಯಾಪ್ತಿಯಲ್ಲಿ ಏನಾಗಿತ್ತಂದ್ರೆ ಆ ಡ್ಯಾಮ್ ಏರಿಯಾ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಮಲೇರಿಯಾ ಪ್ರಕರಣಗಳು ಕಂಡು ಬಂದು ಆವಾಗ ಅವರಿಗೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗಂತೇಳಿ ಅವರೇ ಆಲೋಚನೆ ಮಾಡಿದ್ರು. ಆವಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಚನಲ್ಗಳಲ್ಲಿ ಹೋಗುವಂತ ನೀರೇನಿದೆ ಅದರ ಮಟ್ಟವನ್ನ ಏರಿಸುವುದು ತಗ್ಗಿಸುವುದು ಅದನ್ನ ಆವಾಗಲೇ ಟೆಕ್ನಾಲಜಿ ಮಾಡಿ ಇಟ್ಟಿದ್ರು. ಇದು ಮುಖ್ಯವಾಗಿ ಕಾರಣ ಏನಂದ್ರೆ ಮಲೇರಿಯಾವನ್ನ ನಿಲ್ಲಿಸ್ಲಿಕ್ಕೆ. ಈ ನೀರಿನ ಮಟ್ಟವನ್ನ ಮೇಲೆ ಕೆಳಗೆ ಮಾಡೋದ್ರಿಂದ ಸೊಳ್ಳೆಗೆ ರೆಸ್ಟಿಂಗ್ ಟೈಮ್ ಏನಿದೆ ಅದು ಸಿಗುವುದಿಲ್ಲ ಮತ್ತು ಅದು ಅಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ ಮತ್ತು ಮೊಟ್ಟೆ ಇಡುವುದಿಲ್ಲ ಮತ್ತು ನೀರು ಹರಿದು ಹೋಗ್ತದೆ. ಇದರಿಂದಾಗಿ ಅವರು ಆ ಇದನ್ನ ಟೆಕ್ನಾಲಜಿಯನ್ನ ಆವಾಗಲೇ ತಂದಿದ್ರು. ಇಲ್ಲಿ ನಮ್ಮಲ್ಲೂ ಕೂಡ ನಾವು ಹಾಗೆ ಹೇಳ್ತೇವೆ, ಯಾರೇ ಆಗ್ಲಿ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಮನೆ ಇರಬಹುದು, ಕಚೇರಿ ಇರಬಹುದು ಅಥವಾ ಪರಿಸರದಲ್ಲಿ ಎಲ್ಲಾದ್ರೂ ಕೂಡ ಒಂದು ವಾರ ಅಥವಾ 5 ದಿನಕ್ಕಿಂತ ಜಾಸ್ತಿ ನೀರು ನಿಂತಿದ್ದಿದ್ರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತೇಳಿ. ಈಗ ಏನಾಗ್ತದಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಅವಾಗ ನೀರಿನ ಮೇಲ್ಮೈ ಏನಿದೆ ಅದು ಡಿಸ್ಟರ್ಬ್ ಆಗ್ತಾ ಹೋದಾಗೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಕನಿಷ್ಠ ವಾರಕ್ಕೆ ಒಮ್ಮೆ ಆದರೂ ತಮ್ಮ ಪರಿಸರದಲ್ಲಿ ನೀರೆಲ್ಲ ನಿಲ್ತದೆ ಅದನ್ನ ಕೌಚಿ ಹಾಕಿ ನೀರು ನಿಲ್ಲಿದ್ದಾಗೆ ನೋಡ್ಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ.
0: ನೀವಿಷ್ಟು ಹೇಳಿದ್ರಲ್ಲ ಇದ್ರಲ್ಲಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಜಾಸ್ತಿ ಇರುವಂತ ಕಾಯಿಲೆ ಅಥವಾ ನಮ್ಮನ್ನೆಲ್ಲ ತುಂಬಾ ಚಿಂತೆಗೀಡು ಮಾಡ್ತಾ ಇರುವಂತಹ, ನಾವು ಇದಕ್ಕೊಂದು ಕಂಟ್ರೋಲ್ ತಗೋ ಮೆಜರ್ ಮಾಡ್ಲೇಬೇಕು ಅಂತ ಹೇಳುವಂತ ಕಾಯಿಲೆ ಯಾವುದು?
1: ಈಗ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಬರುವಂತ ಪ್ರಾಣಿ ಪಕ್ಷಿಗಳಿಂದ ಬರುವಂತ ಕಾಯಿಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಇವತ್ತಿನ ದಿವಸ ನನ್ನ ಹತ್ರ ಕೇಳಿದ್ರೆ ನಿಮ್ಮ ಕನ್ಸರ್ನ್ ಏನಂತೇಳಿ ಕೇಳಿದ್ರೆ ನಮ್ಮಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡ ಮತ್ತು ಆಲೂರು ವ್ಯಾಪ್ತಿಯಲ್ಲಿ ಹಂದಿಗಳು ಸಾಯ್ತಾ ಇದೆ, ಕಾಡಂದಿಗಳು ಸಾಯ್ತಾ ಇದೆ. ಆಯ್ತಾ, ಇಲ್ಲಿ ನಮ್ಗೆ ಕಾಡಂದಿ ಸಾಯ್ಲಿಕ್ಕೆ ಕಾಡಂದಿಯಲ್ಲಿ ಏನೋ ಒಂದು ಕಾಯಿಲೆ ಇರಬೇಕು, ಹಾಗಾಗಿ ನಮ್ಗೆ ಅದು ಸಾಯ್ತಾ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ, ಸದ್ಯದ ಅಭಿಪ್ರಾಯ. ಆದರೆ ಅದಕ್ಕೆ ನಿರ್ದಿಷ್ಟವಾದ ಅಭಿಪ್ರಾಯವನ್ನು ಕೊಡಬೇಕಾದ್ರೆ ಆ ಸತ್ತ ಪ್ರಾಣಿ ಏನಿದೆ ಅದರ ಒಂದು ದೇಹದಲ್ಲಿ ನಾವು ಪೋಸ್ಟ್ಮಾರ್ಟಮ್ ಅನ್ನ ಮಾಡಿ ಮತ್ತು ಅದರ ರಕ್ತದ ಮಾದರಿ ಏನಿದೆ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಪಶುಸಂಗೋಪನಾ ಇಲಾಖೆಯಿಂದ ಮಾಡ್ತಾರೆ. ಅವರು ಮಾಡಿ ಅದರದೇ ಒಂದು ನಿರ್ದಿಷ್ಟವಾದ ಯಾವುದೇ ಒಂದು ಕಾಯಿಲೆ ಅಂತೇಳಿ ಏನಿದೆ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಆದ್ರೆ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಕೊಳೆತ ಪರಿಸ್ಥಿತಿಯಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸದ್ಯದ ಕನ್ಸರ್ನ್ ಇರುವಂತದ್ದು. ಹಾಗಾಗಿ ನಾವು ಜನರಿಗೆ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲೇ ಆಗ್ಲಿ ನೀವು ಯಾವುದೇ ಪ್ರಾಣಿ ಇರಬಹುದು ಅಸಹಜವಾಗಿ ಸಾಯ್ತಾ ಇದ್ರೆ ಅದು ಈಗ ಹಂದಿ ಸಾಯ್ತಾ ಇದೆ ಆ ಸತ್ತ ಕೂಡಲೇ ನಮ್ಗೆ ವರದಿಯನ್ನ ಮಾಡಿ. ಅದು ನಮ್ಗೆ ಆರೋಗ್ಯ ಇಲಾಖೆ ಅಂತೇಳಿ ಅಲ್ಲ, ಫಾರೆಸ್ಟ್ ಇಲಾಖೆ ಮಾಡಬಹುದು, ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮಾಡಬಹುದು, ಹಾಗೆ ಪಶುಸಂಗೋಪನಾ ಇಲಾಖೆಯವರಿಗೆ ಮಾಡಬಹುದು, ನಿಮ್ಮ ಆರೋಗ್ಯ ಇಲಾಖೆ ಅಂದ್ರೆ ಆಶಾ ಕಾರ್ಯಕರ್ತ ಇರ್ಬೋದು ಅಥವಾ ನಮ್ಮ ಯಾರು ಕ್ಷೇತ್ರ ಭೇಟಿ ಮಾಡುವಂತ ಸಿಸ್ಟರ್ಗಳು ಯಾರು ಇರ್ತಾರೆ ಅವರಿಗೆ ತಾವುಗಳು ಹೇಳಿದ್ರೆ ಅವರು ಸುದ್ದಿಯನ್ನ ಮುಟ್ಟಿಸ್ತಾರೆ ಮತ್ತು ಸೂಕ್ತ ವ್ಯವಸ್ಥೆ ಏನಿದೆ ಅದನ್ನ ನಾವು ಮಾಡ್ತೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದಿರುವಂತದ್ದು. ಆದರೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಕನ್ಸರ್ನ್ ಈಗ ಸದ್ಯದಲ್ಲಿ ಇದಾದ್ರೆ ಲಾಂಗ್ ಟೈಮ್ ನಲ್ಲಿ ನಮ್ಮಲ್ಲಿ ಇರುವಂತದ್ದು ಏನಂದ್ರೆ ಹಾವು ಕಚ್ಚಿದ ಪ್ರಕರಣಗಳು ಏನಿದೆ ಅದು ಮುಖ್ಯವಾಗಿ ನಮ್ಮಲ್ಲಿ ಹಾವು ಕಚ್ಚಿ ಸಾಯುವಂತದ್ದು ಏನಿದೆ ಅದು ಕೂಡ ಆಗ್ತಾ ಇದೆ. ಕಳೆದ ಒಂದು ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ನಮ್ಮಲ್ಲಿ 2 ವ್ಯಕ್ತಿಗಳು ಸಾವು ಉಂಟಾಗಿದೆ. ಅದು ಮುಖ್ಯವಾಗಿ ಕೆರಾಡಿ ವ್ಯಾಪ್ತಿಯಲ್ಲಿ ಒಂದಾಗಿದೆ. ಏನಾಗ್ತದಂದ್ರೆ ಜನರಿಗೆ ತಮಗೆ ಕಚ್ಚಿದ ಹಾವು ಯಾವ್ದಂತೇಳಿ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗುದಿಲ್ಲ ಮತ್ತು ಹೆಚ್ಚಿನವ್ರು ಏನ್ ಮಾಡ್ತಾರಂದ್ರೆ ಹಾವು ಕಚ್ಚಿದ ತಕ್ಷಣ ಭಯಭೀತರಾಗ್ತಾರೆ, ವಿಷದ ಹಾವು ಅಥವಾ ಅದು ವಿಷವಲ್ಲದ ಹಾವು ಅಂತೇಳಿ ನೋಡುವುದಿಲ್ಲ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸಾಯಿಸುವುದು ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಗೆ ಹಾವನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇದಲ್ಲದೆ ಇನ್ನೊಂದು ಏನಂದ್ರೆ ಅವರಿಗೆ ತಿಳಿವಳಿಕೆ ಇರುವಂತ ಯಾವುದೋ ಒಬ್ಬ ಲೋಕಲ್ ಹೀಲರ್ ಅಂತೇಳಿ ಇರ್ತಾನೆ, ಹಾವುಗೆ ಔಷಧಿ ಕೊಡುವಂತ ಲೋಕಲ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಸಮಸ್ಯೆಗಳಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹಾವು ಕಚ್ಚಿದ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಒಂದು ಹಾವು ಕಚ್ಚಿದ್ದು ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ರಿಪೋರ್ಟ್ ಆಗುವಂತದ್ದು ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಸಾವಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಆಲ್ಮೋಸ್ಟ್ 99% ಡೆತ್ ಆಗುದಿಲ್ಲ ಅಂತೇಳಿ ಹೇಳ್ಬೋದು. ಅಲ್ಲಿ ಯಾರು ಚಿಕಿತ್ಸೆಗೆ ಬಂದಿರ್ತಾರೆ ಅವರಿಗೆ ಸಾವು ಆಗುದಿಲ್ಲ ಅಂತೇಳಿ. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ನಮಗೆ ಬೇಕಾಗುವಂತ ಈ ಆಂಟಿ ಸ್ನೇಕ್ ವೇನಮ್ ಅಂತೇಳಿ ಏನಿದೆ ಅದು ಎಷ್ಟು ಬೇಕಾದರೂ ನಮ್ಮ ಹತ್ರ ಸುಲಭವಾಗಿ ಸಿಗ್ತದೆ, ಮತ್ತು ICUನಲ್ಲಿ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದೇನಿದೆ ಅದನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮಲ್ಲಿ ಕೊರ್ಗಿ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಒಬ್ಬರಿಗೆ ಹಾವು ಕಚ್ಚಿತ್ತು. ಅಲ್ಲಿಯೇ ಚಿಕಿತ್ಸೆಯನ್ನು ಶುರು ಮಾಡಿ ಅವರು ಶಿಫ್ಟ್ ಮಾಡಿದ್ರು, ಯಾಕಂದ್ರೆ ಮುಂದೆ ಅವರಿಗೆ ಸಮಸ್ಯೆ ಆಗಬಹುದು ಅಂತ ಶಿಫ್ಟ್ ಮಾಡಿದರು. ಈಗ ಬೇರೆ ಬೇರೆ ಕಡೆ ಹಾವು ಕಚ್ಚಿದ ಪ್ರಕರಣಗಳು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲೇ ಆಗ್ತಾ ಇದೆ. ಇದು ನಮ್ಮ ಕನ್ಸರ್ನ್ ಇರುವಂತದ್ದು. ಒಂದು ಏನಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜನರ ಹತ್ರ ಕೇಳ್ಕೊಳ್ತೇನೆ, ಅದು ಏನೇ ಕಚ್ಚಲಿ ಆಯ್ತಾ ಕೂಡಲೇ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅದು ಏನಂತೇಳಿ ತಿಳ್ಕೊಳ್ಳಿ.
0: ಇದಕ್ಕಿಂತ ಮುಂಚೆ ನಾ ಒಂದ್ ಕೇಂದ್ರ, ಈಗ ಹಾವು ಕಚ್ಚು ಕೂಡ ಅದನ್ನ ಗೋಲ್ಡನ್ ಅವರ್ ಅಂತ ಹೇಳಿದ್ರು ಒಂದಿಷ್ಟು ಪೀರಿಯಡ್, ಆ ಟೈಮಲ್ಲಿ ಎಂತೆಲ್ಲ ಮಾಡುಕಾಗ?
1: ಮುಖ್ಯವಾಗಿ ಒಂದೇನಂದ್ರೆ ಎಂತ ಮಾಡುಕಾಗ ಅಂದ್ರೆ ಫಸ್ಟ್ ಹೆದರ್ಕೊಳ್ಳೋಕಾಗ ಆಯ್ತಾ, ಏನೂ ಆಗುದಿಲ್ಲ ಅಂತೇಳಿ ಆಯ್ತಾ. ಅದು ವಿಷಯ ಕಚ್ಚಿದ್ದ ಯಾಕಂತೇಳಿ ಹೇಳಿದ್ರೆ ನಾಗರ ಹಾವು ಕಚ್ಚಿದ್ರು ಕೂಡ ನಮ್ಗೆ ಏನಾಗುದಿಲ್ಲ ಅಂತೇಳಿ ಧೈರ್ಯದಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಹಾವು ಇದೆ ಅಥವಾ ಯಾವುದೇ ಪ್ರಾಣಿ ಅದು ಬೇಕಂತೇಳಿ ಬಂದು ಯಾರಿಗೂ ಕಚ್ಚುವುದಿಲ್ಲ, ಅದು ಅದರ ರಕ್ಷಣೆಗೋಸ್ಕರ ಕಚ್ಚುವಂಥದ್ದು, ಇದು ನಮಗೆ ಗೊತ್ತಿರಬೇಕು. ಮತ್ತು ಈ ಹಾವು ಕಚ್ಚಿದಾಗ ಪ್ರತಿ ಸಂದರ್ಭದಲ್ಲೂ ನಿಮಗೆ ಆ ವಿಷ ಏನಿದೆ ದೇಹವನ್ನ ಸೇರಿದೆ ಅಂತೇಳಿ ಹೇಳಲಿಕ್ಕೂ ಆಗುದಿಲ್ಲ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ, ಹಾವು ಕಚ್ಚಿಯು ಏನಾಗದೇ ಇರುವುದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ನನ್ನ ಅಮ್ಮನಿಗೆ ಕೂಡ ಮನೆಯಲ್ಲಿ ಈ ಕನ್ನಡಿ ಅಂತೇಳಿ ಹಾವೇನಿದೆ ಬಂದು ಕಚ್ಚಿತ್ತು, ಏನೂ ಆಗ್ಲಿಲ್ಲ. ನಾವು ಹಾವಿನ ಸಮೇತ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅವರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು, ಏನೂ ಆಗ್ಲಿಲ್ಲ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಅದ ನಂತರ ಏನೂ ಇಲ್ಲ ಅಂತೇಳಿ ಹೇಳಿ ಕರ್ಕೊಂಡು ಬಂದಿದ್ದು ಕೂಡ ಆಗಿದೆ. ಆದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಂತ ಹೇಳಿದ್ರೆ ಹಾವಿನ ಆ ವಿಷ ಏನಿದೆ ಅದು ಜೊಲ್ಲು, ಅದು ಕಚ್ಚಿದಾಗ ಮನುಷ್ಯನ ದೇಹವನ್ನ ಸೇರ್ಬೇಕು. ಒಂದ್ ವೇಳೆ ಸೇರ್ಲಿಲ್ಲ ಅಂತೇಳಿ ಇದ್ರೆ ಅವಾಗ ಏನೂ ಆಗುದಿಲ್ಲ. ಈ ಹಾವಿನ ವಿಷ ಏನಿದೆ ಅದು ಕಂಪ್ಲೀಟ್ ಆಗಿ ಪ್ರೋಟೀನ್ ಅಂತೇಳಿ ಹೇಳ್ತೇವೆ, ಅವನ ದೇಹದಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಹೇಳಿದ್ರೆ ಹಾವಿನ ವಿಷವನ್ನು ಕುಡಿದ್ರು ಕೂಡ ಅವನಿಗೆ ಏನಾಗುದಿಲ್ಲ, ಅದು ಜೀರ್ಣವಾಗಿ ಹೋಗ್ತದೆ. ಗಾಯ ಇರಬಾರ್ದು ಮಾತ್ರ, ಪ್ಯೂರ್ ಪ್ರೋಟೀನ್ ಅಂತ ಹೇಳ್ತೇವೆ ಅದು. ಆದ್ರೆ ಏನಾಗ್ತದೆ ಅಂದ್ರೆ ಇದು ನ್ಯೂರೋಟಾಕ್ಸಿಕ್ ಮತ್ತು ಹೆಮಟೋಟಾಕ್ಸಿಕ್ ಅಂತ ಹೇಳ್ತೇವೆ, ಇದರಿಂದಾಗಿ ನಮಗೆ ಸಮಸ್ಯೆಗಳೇನಿದೆ ಅದು ಆಗ್ತದೆ. ಇನ್ನು ಮುಖ್ಯವಾಗಿ ಹಾವಿನ ಬಗ್ಗೆ ನಾವು ಕೆಲವೊಂದು ತಿಳಿಬೇಕು, ಯಾವುದು ವಿಷಪೂರಿತ ಹಾವು ಯಾವುದು ವಿಷವಲ್ಲದ ಹಾವು ಅಂತೇಳಿ ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಈ ತೌಡಪ್ಪರಿಯ ಅಂತೇಳಿ ಒಂದು ಹಾವಿದೆ, ಅದು ವಿಷವಲ್ಲದ ಹಾವು, ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಹಾಗೆ ಅನೇಕ ಹಾವುಗಳಿದೆ, ಇದನ್ನ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಇರುವಂತದ್ದು ಈಗ ಹಾವುಗಳನ್ನ ನೋಡ್ಲಿಕ್ಕೆ ಹೋದ್ರೆ ಮುಖ್ಯವಾಗಿ ನಾಗರ ಹಾವು ಸಿಗ್ತದೆ, ಅದರ ನಂತರ ಕೊಳಕು ಮಂಡಲ ಅಂತೇಳಿ ಹಾವು ಸಿಗ್ತದೆ. ಈ ಕೊಳಕು ಮಂಡಲ ಅಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಕುದ್ರಾಳ ಅಂತೇಳಿ ಹೇಳ್ತಾರಲ್ಲ ಅದಿರ್ತದೆ. ಅದರ ನಂತರ ಕಟ್ಟು ಹಾವು ಅಂತೇಳಿ ಸಿಗ್ತದೆ, ಕಾಮನ್ ಕ್ರೈಟ್ ಅಂತೇಳಿ ಕರಿತೇವೆ. ಇನ್ನೊಂದು ಗರಗಸ ಮಂಡಲ ಅಂತೇಳಿ ಸಿಗ್ತದೆ, ಅದು ವೈಪರ್ ಅಂತೇಳಿ ಹೇಳ್ತೇವೆ, ಸಾಸ್ ಕೇಲ್ಡ್ ವೈಪರ್ ಅಂತೇಳಿ. ಹೀಗೆ ಹಲವಾರು ನಮೂನೆಯ ಹಾವುಗಳು ನಮ್ಮಲ್ಲಿ ಇದೆ. ಮತ್ತು ಮುಖ್ಯವಾಗಿ ದೊಡ್ಡ ಹಾವಿದೆ, ಕಾಳಿಂಗ ಸರ್ಪ ಅಂತೇಳಿ ಹೇಳ್ತೇವೆ, ಇದನ್ನು ಕೂಡ ನಾವು ನೋಡಿದ್ದೇವೆ. ನಮ್ಮಲ್ಲಿ ಇದೆ ತುಂಬಾ ಉದ್ದದ ಹಾವು ಇರುವಂತದ್ದು ಇದೆ, ಅದನ್ನು ನಾವು ನೋಡ್ತೇವೆ. ಮತ್ತು ಹಾವುಗಳನ್ನ ಹೇಗೆ ಗುರುತಿಸುವುದಂತೇಳಿ, ಮಧ್ಯಮ ಗಾತ್ರದ ಹಾವಿನ ಸುಮಾರು 2 ಮೀಟರ್ ಉದ್ದದವರೆಗಿನ ಹಾವನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಾಗರ ಹಾವಿಗೆ ಭಯ ಮತ್ತು ಬೆದರಿಕೆ ಉಂಟಾದಾಗ ಅದು ಹೆಡೆಯನ್ನು ಬಿಚ್ಚುತ್ತದೆ, ಇಲ್ಲಾಂದ್ರೆ ಅದು ಬಿಚ್ಚುದೇ ಇಲ್ಲ, ಸುಮ್ಮನೆ ಇರ್ತದೆ. ನಾವು ಏನ್ ಹೇಳ್ತೇವೆ ಅಂದ್ರೆ ಅದು ನನಗೆ ಎಡೆ ತೋರಿಸಿ ನಾನು ಇದ್ದೇನೆ ಅಂತೇಳಿ ಇಳಿ ಹೋಯ್ತು ಅಂತೇಳಿ ಹೇಳುವಂತದ್ದೇನಿದೆ ಅದನ್ನು ಮಾಡ್ತೇವೆ. ಮತ್ತು ನಾಗರ ಹಾವುಗಳಲ್ಲೂ ಕೂಡ ಬಣ್ಣದ ವ್ಯತ್ಯಾಸ ಇರ್ತದೆ, ಕಪ್ಪು ಕಂದು ಹಳದಿ ಅಥವಾ ಬೂದು ಬಣ್ಣದಿರ್ತದೆ. ಹೆಡೆಯ 2 ವೃತ್ತಗಳನ್ನು ಸಂಪರ್ಕಿಸುವ ರೇಖೆಯ ರೂಪದಲ್ಲಿ ಒಂದು ಸ್ಪೆಕ್ಟೇಕಲ್ಸ್ ಏನಿದೆ ಆ ಆಕೃತಿಯಲ್ಲಿ ಅದು ಇರ್ತದೆ. ಹೆಚ್ಚಾಗಿ ಎಲ್ಲಾ ಕಾಡುಗಳಲ್ಲಿ ಇರ್ತದೆ ನಮ್ಮಲ್ಲಿ. ನಮ್ಮ ಈ ಪೇಟೆ ಪ್ರದೇಶದಲ್ಲೂ ನಾಗರ ಹಾವು ಇರುವಂತದ್ದೇನಿದೆ ಅದು ಇರ್ತದೆ. ಮತ್ತು ಈ ನಾಗರ ಹಾವು ಕಚ್ಚಿದಾಗ ಇದು ಹೆಚ್ಚಾಗಿ ನ್ಯೂರೋಟಾಕ್ಸಿಕ್ ಅಂತೇಳಿ ಹೇಳ್ತೇವೆ, ಮತ್ತು ಆದಷ್ಟು ಬೇಗನೆ ಇದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಏನಾಗ್ತದೆ ಉಸಿರು ಕಟ್ಟುವಂತದ್ದೇನಿದೆ ಅದೆಲ್ಲ ಆಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಹಾವುಗಳು ಏನಿದೆ ಈ ನ್ಯೂರೋಟಾಕ್ಸಿಕ್ ಹಾವುಗಳು ಕಚ್ಚಿದಾಗ ನಮಗೆ ದೃಷ್ಟಿಯಲ್ಲಿ ಎರಡೆರಡಾಗಿ ಕಾಣುವಂಥದ್ದು, ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಮತ್ತು ನಮ್ಮ ಸ್ವರ ಏನಿದೆ ತೊದಲುವಂಥದ್ದು ಇದೆಲ್ಲ ಶುರುವಾಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದ್ರೆ ರಕ್ತ ಪರೀಕ್ಷೆ ಮಾಡುವಂತದನ್ನ ಮಾಡ್ತೇವೆ. ಇದು ವಿಷ ಸೇರ್ಕೊಂಡಿದೆ ಇಲ್ಲ ಅಂತೇಳಿ ರಕ್ತ ಪರೀಕ್ಷೆ ಏನಿದೆ ಅದನ್ನ ಮಾಡ್ತೇವೆ, ಮತ್ತು ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ, ಆಂಟಿಸ್ನೇಕ್ ವೇನಮ್ ಏನ ಇದೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೇವೆ.
0: ಕೆಲವರೆಲ್ಲ ಇರ್ತಾರೆ ಹಾವು ಕಚ್ಚಿ ತಂದು ಕೂಡ ಅವ್ರದ್ದೊಂದು ಫಸ್ಟ್ ಅವ್ರದ್ದು ಮೊದಲು ಅಂದ್ರೆ ಅದಕ್ಕೆ ಹಾವು ಕಚ್ಚಿದ ಜಾಗದಿಂದ ಸ್ವಲ್ಪ ಮೇಲೆ ಬಟ್ಟೆನ ಗಟ್ಟಿಯಾಗಿ ಕಟ್ಟುದು, ಆ ನಂತರ ಈ ಜೆಲ್ ಕೆಲವ್ದು ಹಾಕುದು, ಮೊನ್ನೆ ಅಲವರೆ ಜೆಲ್ ಎಲ್ಲ ಹಾಕಿರಂಬ್ರ, ಅರ್ಶಿನ ಹಾಕುದು, ಹಿಂಗೆಲ್ಲ ಇತ್ತು. ಇದನ್ನೆಲ್ಲ ಮಾಡ್ಲಕ್ಕ ಹಾ ಕಾಫಿ ಹುಡಿ ಹಾಕುದು, ಇದೆಲ್ಲ ಮಾಡ್ಲಕ್ಕ
1: ಪಿಕ್ಚರ್ ಸ್ಟೈಲ್ ಅಲ್ಲಿ ಅದನ್ನ ಕೊಯ್ದು ರಕ್ತ ಹೋಗುವಂತ ನೋಡ್ಕೊಳ್ಳುವ,
0: ಮತ್ತು ಕುಡಿಯುದು, ಅದನ್ನ ಸಕ್ ಮಾಡುದು
1: ಇರೋ ತರ ಮಾಡಿ ಹೋಗ. ತಾವೇನ್ ಹೇಳಿದ್ರೆ ಇದು ಯಾವ್ದನ್ನು ಕೂಡ ಮಾಡಬಾರ್ದು ಅಂತೇಳಿ ಹೇಳ್ತೇವೆ ನಾವು.
0: ಮಾಡುಕಾಗ
1: ಹೌದು, ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ನಮ್ಮಲ್ಲಿ ಈ ಗಂಟಾಕುದು ಅಂತೇಳಿ ಏನಿದೆ, ಗಟ್ಟಿಯಾಗಿ ಗಂಟಾಕುವಂತದ್ದು ಏನಿದೆ, ಇದರಿಂದ ಏನಾಗ್ತದೆ ಅಂದ್ರೆ ವಿಷ ಏರುವಂತದ್ದು ಏನಿದೆ ಅದು ಸ್ಲೋ ಆಗ್ತದೆ. ಅದನ್ನು ಬಿಡಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಸೇರುವಂತದ್ದು ಏನಿದೆ, ಅದು ದೇಹವನ್ನ ಸೇರುವಂತದ್ದು ಏನಿದೆ ಅದಾಗ್ತದೆ ಅಂತೇಳಿ ಹೇಳ್ತಾರೆ. ಆದರೆ ಸ್ಥಳೀಯವಾಗಿ ಸಮಸ್ಯೆಗಳು ಏನಾಗುವಂತದ್ದಿದೆ, ಅದು ಕಾಲಿ ಕಚ್ಚಿದ್ರೆ ಕಾಲಿನಲ್ಲಿ ಸಮಸ್ಯೆ ಆಗುವಂತದ್ದು ಏನಿದೆ ಅದು ಹಾಗೆ ಉಳ್ಕೊಂಡಿರ್ತದೆ, ಮತ್ತು ಕಾಲಿ ಆ ಗಟ್ಟಿಯಾದ ಬಿಗಿಯುದು ಏನಿದೆ ಅದನ್ನು ಬಟ್ಟೆಯಿಂದ ಬಿಗಿದ್ದು ನೋಡಿದ್ದೇನೆ ನಾನು, ಬಾವಿ ಹಗ್ಗದಲ್ಲೂ ಬಿಗಿದ್ದನ್ನು ನೋಡಿದ್ದೇನೆ ನಾನು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ರಕ್ತ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಅವನಿಗೆ ಗ್ಯಾಂಗ್ರೀನ್ ಆಗಿ ಆ ಕಾಲನ್ನು ಕಟ್ ಮಾಡುವಂತ ಸಾಧ್ಯತೆ ಕೂಡ ಇರ್ತದೆ. ಅದು ವಿಷ ಕಚ್ಚಿದ್ದು ಇರ್ಬೋದು, ವಿಷಪೂರಿತ ಹಾವು ಇರ್ಬೋದು, ವಿಷವಲ್ದಿದ್ದ ಹಾವು ಎರಡೂ ಇರ್ಬೋದು, ಆಯ್ತಾ. ಆದರೆ ಒಂದೇನಂದ್ರೆ ಕನಿಷ್ಠ ಅರ್ಧ ಗಂಟೆ ಇಲ್ಲ 20 ನಿಮಿಷದೊಳಗಡೆ ಹತ್ತಿರದ ಆಸ್ಪತ್ರೆ ಏನಿದೆ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತೇಳಿ ಏನಿದ್ರೆ ಆಸ್ಪತ್ರೆಗೆ ಹೋಗುವಂತ ರಿಅಶ್ಯೂರೆನ್ಸ್ ಅಂದ್ರೆ ಏನು ಆಗುದಿಲ್ಲ, ನಾವು ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅಂತೇಳಿ ಅವ್ರು ಬರ್ಬೇಕು, ಆಸ್ಪತ್ರೆ ಬರ್ಬೇಕು, ಮತ್ತು ಚಿಕಿತ್ಸೆ ಏನಿದೆ ಆಸ್ಪತ್ರೆಯಲ್ಲಿ ವೈದ್ಯರು ನೋಡ್ತಾರೆ. ಸಾಧ್ಯವಾದ್ರೆ ಹಾವನ್ನ ಯಾವುದೇ ಕಾರಣ ಸಾಯಿಸಬಾರ್ದು, ಮತ್ತು ಹಾವಿನ ಸ್ಪಷ್ಟವಾದ ಒಂದು ಫೋಟೋವನ್ನ ತೆಗೆದಿಟ್ಕೊಂಡಿರ್ಬೇಕು, ಸ್ಪಷ್ಟವಾದ ಫೋಟೋ, ಸಾಧ್ಯವಾದ್ರೆ ವಿಡಿಯೋವನ್ನು ಕೂಡ ಮಾಡಬಹುದು. ಅದನ್ನ ಅದರಷ್ಟಕ್ಕೆ ಬಿಡಬೇಕು, ಅದು ನಮ್ಗೆ ಬೇಕಂತ ಕಚ್ಚಿದ್ದಲ್ಲ, ಅದು ಅದಕ್ಕೆ ಭಯ ಆಗಿ ನಮ್ಗೆ ಅದರ ಒಂದು ರಕ್ಷಣೆಗಾಗಿ ನಮ್ಗೆ ಕಚ್ಚಿರುವುದನ್ನ ನಾವು ತಿಳ್ಕೊಂಡಿರ್ಬೇಕು. ಮುಖ್ಯವಾಗಿ ಇನ್ನೊಂದು ಹಾವಿದೆ ಸಮುದ್ರ ಹಾವು ಅಂತೇಳಿ, ಇದನ್ನ ನಾನು ಹೇಳಲೇಬೇಕು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಮುದ್ರ ಹಾವು ಕಚ್ಚಿ ಬರುವಂತದ್ದು ಪ್ರಕರಣಗಳಿದೆ. ನಾನು ಆವಾಗಲೇ ಹೇಳಿದಾಗೆ ನಮ್ಮಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ ಅವರಿಗೆ ಈ ಹಾವು ಕಚ್ಚುವಂತದ್ದು ಏನಿದೆ ಅದು ಆಗ್ತದೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಹಾವು ಕಚ್ಚಿದಾಗ ಏನಾಗ್ತದೆ ಅಂದ್ರೆ ಸ್ನಾಯು ನೋವು ಅಂದ್ರೆ ಮಾಂಸಖಂಡಗಳ ನೋವು ಬರುವಂತದ್ದು, ಊದ್ಕೊಳ್ಳುವಂತದ್ದು, ಮತ್ತು ಕಾಂಟ್ರಾಕ್ಷನ್ ಅಂತೇಳಿ ಹೇಳ್ತೇವೆ, ಮಾಂಸಖಂಡಗಳು ಸೆಟಿಯುವುದು ಅಂತೇಳಿ ಹೇಳ್ತೇವಲ್ಲ ಅದು ಆಗ್ತದೆ. ಆ ಸಂದರ್ಭದಲ್ಲಿ ಅವರು ಹತ್ತಿರದ ಆಸ್ಪತ್ರೆಗೆ ಬರಬೇಕು, ಅದಕ್ಕೆ ಚಿಕಿತ್ಸೆ ಏನಿದೆ ನಮ್ಮ ಆಸ್ಪತ್ರೆಗಳಲ್ಲೇ ಮಾಡ್ತಾರೆ. ಇದನ್ನ ಈ ಮೂರು ಹಾವುಗಳು, ಮೂರು ತರದ ಹಾವುಗಳೇನಿದೆ, ಒಂದು ನ್ಯೂರೋಟಾಕ್ಸಿಕ್, ಇನ್ನೊಂದು ಹೆಮಟೋಟಾಕ್ಸಿಕ್, ಇನ್ನೊಂದು ಮಯೋಟಾಕ್ಸಿಕ್ ಅಂತೇಳಿ, ಈ ಮೂರು ತರದ ಹಾವು ನಮ್ಮಲ್ಲಿ ಎಲ್ಲ ಕಡೆಗಳಲ್ಲೂ ಇದೆ. ಹಾಗಾಗಿ ಈ ಹಾವಿನ ಬಗ್ಗೆ ನಾವು ಹೆಚ್ಚಿನ ಒಂದು ಜಾಗೃತೆಯನ್ನು ವಹಿಸಬೇಕು ಅಂತೇಳಿ ನಾನು ಹೇಳಿಕ್ಕೆ.
0: ಈ ತರ ಹಾವು ಹೊಳೆಂಗಿಪ್ಪುದಿಲ್ಲ, ಯಾಕಂದ್ರೆ ನಮ್ಮ ಹೊಳೆ ಬದಿಗೆಲ್ಲ ಬೊಳ್ಚುಕು ಹತ್ರಲ್ಲ
1: ಹೊಳೆಯಲ್ಲೂ ಇದೆ ಹಾವು ಇದೆ, ಅದು ಕೂಡ ಅದೇ ಸೀ ಸ್ನೇಕ್ ಅಂದ್ರೆ ಅದೇ ಇರುವಂತದ್ದು. ಅದು ಸ್ವಲ್ಪ ಕೆಲವೊಂದು ಸಮುದ್ರದಲ್ಲೂ ಇರ್ತದೆ, ಕೆಲವೊಂದು ಹೊಳೆಗಳಲ್ಲೂ ಕೂಡ ಇರ್ತದೆ, ಮತ್ತು ಎಲ್ಲಾ ಹಾವುಗಳು ವಿಷಪೂರಿತ ಅಲ್ಲ. ಹಾಗಂತೇಳಿ ಕಚ್ಚಿದ ಹಾವುಗಳೆಲ್ಲ ವಿಷಪೂರಿತ ಅಂತೇಳಿ ತಿಳ್ಕೊಂಡು ನಾವು ಆಸ್ಪತ್ರೆಗಳಿಗೆ ಹೋಗ್ಬೇಕು, ಅಲ್ಲಿ ಅದು ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಅದ್ರ ಮುಂದೆ ನಾವು ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಷ ಅಲ್ಲ ಅಂತೇಳಿ ನಾವು ಸುಮ್ನೆ ಕೂತ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಏನಾಗ್ತದಂದ್ರೆ ನಮ್ಗೆ ಆ ವಿಷ ಏರುವಂತ ಸಾಧ್ಯತೆ ಇರ್ತದೆ. ನಾನು ಕಣ್ಣಾರೆ ನೋಡಿರುವಂತದ್ದಿದೆ, ಕುಡಿತದ ಅಮಲಿನಲ್ಲಿ ನಮ್ಮ ನಾಗರಹಾವನ್ನ ಹಿಡಿಲಿಕ್ಕೆ ಹೋಗಿ ನಾಗರಹಾವು ಕಚ್ಚಿ ತನಗೇನು ಆಗ್ಲಿಲ್ಲ ಅಂತೇಳಿ ನನ್ನ ಆಸ್ಪತ್ರೆಗೆ ಬಂದು ಏನ್ ಕೇಳಿದ್ರೆ ಏನು ಹೇಳದೆ ಆದ್ರೆ ಅದು ವಿಷ ಏರಿ ಸತ್ತಿರುವಂತದ್ದನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಯಾವುದೇ ಈ ಹಾವಿನ ಒಂದು ಹಾವು ಕಚ್ಚಿದ್ರು ಕೂಡ ಅದನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಆಸ್ಪತ್ರೆಗಳಿಗೆ ಹೋಗಿ ಅದನ್ನ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು.
0: ಜಜ್ಮೆಂಟ್ ನಾವು ಮಾಡೋಕೆ ಹಾಪದಲ್ಲ, ಆಸ್ಪತ್ರೆಗೆ ಹೋಗಿ ಅವ್ರು ಟೆಸ್ಟ್ ಮಾಡಿ ಏನ್ ಚಿಕಿತ್ಸೆ ಬೇಕು ಅದನ್ನು ಕೊಟ್ಟ ಮೇಲೆ ಹುಷಾರಾಗ್ಬೋದು, ಅಷ್ಟೇ ನಮ್ಮ ಕೈಯಲ್ಲಿ ಇಪ್ಪದ್ ಅಲ್ಲ ಸರ್.
1: ಹೌದು ಹೌದು.
0: ಎಸ್, ಜುಲೈ 6ನ್ನ ವರ್ಲ್ಡ್ ಜೋನೆಸಿಸ್ ಡೇ ಅಂತ ಏನು ಆಚರಿಸ್ತಾರೆ, ಅದು ಈ ಪ್ರಾಣಿ ಪಕ್ಷಿ ಇವುಗಳಿಂದ ಬರುವಂತಹ ಎಪಿಡೆಮಿಕ್ಸ್ಗಳು, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಅಲ್ದ ಸರ್.
1: ಕರೆಕ್ಟ್
0: ಕರೆಕ್ಟ್ ಅಲ್ಲ. ಯಾಕೆ ಅಂತಂದ್ರೆ ಈಗ ಪ್ರೋಗ್ರಾಮ್ ಕೇಂದರಿಗೆ ಕೇಂತ ಇಪ್ಪರಿಗೆ ಇದೆಂತ ಮರೆ ಜೋನೆಸಿಸ್ ಹೊಸ ಹೊಸ ಹೆಸರಲ್ಲಿ ತತ್ರ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳ್ಕೊಂಡು, ಸೊ ಇಷ್ಟು ನಾವು ಮಾತಾಡಿದ್ದು ಇವತ್ತಿನ ದಿನ ಇದಕ್ಕೆ ಅಂತ ಇಪ್ಪುಕೋಯ್. ಸೊ ಹಾಂಗಾಗಿ ಯಾವ್ಯಾವ ಪ್ರಾಣಿ ಪಕ್ಷಿ ಅದರಿಂದ ಇದರಿಂದ ಎಲ್ಲ ಎಪಿಡೆಮಿಕ್ಸ್ಗಳು ಬತ್ತತ್ತ, ಸಾಂಕ್ರಾಮಿಕ ರೋಗಗಳು ಬತ್ತ, ಸ್ಪೆಷಲಿ ಸೀಸನಲ್ ಡಿಸೀಸಸ್ ಆಲ್ಸೋ. ಈಗ ಮಳೆಗಾಲ ಅಂತಂದ್ರೆ ಮಳೆಗಾಲದ್ದೇ ಒಂದಿಷ್ಟು ಡಿಸೀಸಸ್ಗಳಿರುತ್ತೆ. ಈಗ ಆರೋಗ್ಯ ಇಲಾಖೆಯವರು ಅದಕ್ಕೋಸ್ಕರ ನಿಮ್ಮ ತಯಾರಿ ಆಗಿರುತ್ತೆ. ಈಗ ಹೆಚ್ಚಿನ ಕೇಸಸ್ಗಳು ಪ್ರಕರಣಗಳು ಇದೇ ಬರುತ್ತೆ, ಅಥವಾ ಒಂದ್ಸಲ ಪ್ರಕರಣ ಗೊತ್ತಾದಾಗ, ಫಾರ್ ಎಕ್ಸಾಂಪಲ್ KFD ಮಂಗನ ಕಾಯಿಲೆ ಗೊತ್ತಾದಾಗ ಕುಂದಾಪುರ ತಾಲೂಕಿನಲ್ಲಿ ಇದು ಜಾಸ್ತಿ ಇದೆ ಅಂದಾಗ ಅದೊಂದು ಪ್ರಕರಣ ಕೆಲವು ಟೈಮಿಗೆ ನೀವು ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸುವಂತದ್ದು ಅದೆಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಹ್ಯಾಂಗ್ ಮಾಡ್ತಾರೆ ಅದನ್ನೊಂಚೂರು ಹೇಳಿ ಸರ್ ನೀವು.
1: ಮುಖ್ಯವಾಗಿ ನಮ್ದು ಸೀಸನಲ್ ಡಿಸೀಸ್ ಅಂತೇಳಿ ಏನಿರ್ತದೆ ಅದನ್ನ ನಾವು ನೋಡ್ತಾ ಇರ್ತೇವೆ. ಅಂದ್ರೆ ಹಲವಾರು ವರ್ಷಗಳಿಂದ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಕಾಲಕ್ಕೆ ಸರಿಯಾಗಿ ಏನೇನು ಕಾಯಿಲೆ ಬರ್ತದೆ ಮತ್ತು ಅವರು ಟ್ರೆಂಡ್ ಏನಿದೆ ಅದನ್ನ ನೋಡ್ತಾ ಇರ್ತಾರೆ. ಉದಾಹರಣೆಗೆ ನಾವು ಈ ಕೋವಿಡ್ ಬಂದಾಗ ಅದನ್ನ ನಮ್ಗೆ ಯಾವ ತರ ನೀವು ವರ್ಕ್ ಮಾಡ್ಬೇಕಂತೇಳಿ ನಮ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಸ್ಥಳೀಯವಾಗಿ ಏನ್ ನಾವು ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಅವರೇ ಹೇಳ್ತಾರೆ. ಮತ್ತು ಸ್ಥಳೀಯವಾಗಿ ಏನ್ ಬೇಕಿದೆ ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದಕ್ಕೆ ನಾವು ಸೇರ್ಕೊಂಡು ನಾವು ಮಾಡುವಂತದ್ದು. ಈಗ ಮುಖ್ಯವಾಗಿ ಮಳೆಗಾಲದ ಶುರುವಿನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಏನಿದೆ ಹೆಚ್ಚಾಗಿ ಬರ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಡೆಂಗ್ಯೂ, ಚಿಕನ್ ಗುನಿಯಾ, ಮಲೇರಿಯಾ ಕಾಯಿಲೆ ಬರುವಂತದ್ದು, ಇಲಿ ಜ್ವರ ಬರುವಂತದ್ದು
0: ನಮ್ಮಲ್ಲಿ ನಮ್ಮ ಕುಂದಾಪುರದಲ್ಲಿ,
1: ಮತ್ತು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ, ನೀರು ಕಲುಷಿತಗೊಂಡು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ ಅದನ್ನ ನಾವು ನೋಡಿಕೊಂಡು ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಏನಿದೆ ಅದನ್ನ ಕೊಡ್ತೇವೆ. ಮತ್ತು ಅವರು ನಮಗೆ ರಿಪೋರ್ಟಿಂಗ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ತದಂದ್ರೆ ನಮ್ಗೆ ಲ್ಯಾಬ್ನಲ್ಲಿ ಈ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅಂತೇಳಿ ಇದೆ, ಅವ್ರ ಕೆಲಸ ಅದೇ, ಸರ್ವೇಕ್ಷಣಾ ಘಟಕ ಅಂತೇಳಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಬರುವಂತ ಜನರು ಯಾರು, ಜ್ವರ ಪ್ರಕರಣಗಳು ಏನ್ ಬರ್ತಾ ಇದೆ, ಹಾಗೆ ಆ ಜ್ವರದ ಪ್ರಕರಣಗಳಲ್ಲಿ ಅದನ್ನ ಪರೀಕ್ಷಿಸಿ ಅವರಿಗೆ ಯಾವ ಕಾಯಿಲೆ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ತಿಂಗಳಲ್ಲಿ ಯಾವ ವಾರದಲ್ಲಿ ಈ ತರ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ವಠಾರದಲ್ಲಿ ಬಂದಿದೆ, ಯಾವ ಏಜ್ ಗ್ರೂಪ್ ನಲ್ಲಿ ಬಂದಿದೆ ಅಂತೇಳಿ ನಿರ್ದಿಷ್ಟವಾಗಿ ಹೇಳುವಂತದ್ದೇನಿದೆ ಅದನ್ನ ಮಾಡ್ತಾರೆ. ಮತ್ತು ಅದನ್ನ ರಿಪೋರ್ಟಿಂಗ್ ಏನಿದೆ ಅದನ್ನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾರೆ. ಈಗ ಕಾಡಂದಿ ಸಾಯ್ತಾ ಇದೆ ನಾಡ ಮತ್ತು ಆಲೂರು ಪ್ರದೇಶದಲ್ಲಿ, ಅದನ್ನ ರಿಪೋರ್ಟ್ ಅಲ್ಲಿನ ಅವ್ರು ಮಾಡ್ತಾರೆ. ಅದನ್ನ ನಾವು ಇಲ್ಲಿಂದ ನ್ಯಾಷನಲ್ ಲೆವೆಲ್ವರೆಗೆ ಹೋಗ್ತದೆ ಅದು ರಿಪೋರ್ಟಿಂಗ್ ಏನಿದೆ ಅದು ಹೋಗ್ತದೆ. ಈ ನಮ್ಮಲ್ಲಿ ಎಪಿಡೆಮಿಯಲಜಿಸ್ಟ್ ಅಂತ ಹೇಳಿದ್ದಾರೆ, ಕುಂದಾಪುರದಲ್ಲಿ ಡಾಕ್ಟರ್ ವಿದ್ಯಾಶ್ರೀ ಅಂತ ಹೇಳಿದ್ದಾರೆ, ಉಡುಪಿಯಲ್ಲಿ ಡಾಕ್ಟರ್ ತೇಜಸ್ವಿನಿ ಅಂತ ಹೇಳಿದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಕಾಯಿಲೆಗಳು ಬಂದ ತಕ್ಷಣ FIR ಅಂತೇಳಿ ಕಳಿಸ್ತೇವೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೇಳಿ. ಏನೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಘಟನೆಗಳು ನಡೆದಿದ್ರೆ ಅದಕ್ಕೆ FIR ಅಂತೇಳಿ ಅಂದ್ರೆ ನೋಂದಣಿ ಮಾಡುವಂತದ್ದು ಈಗ ಆಗಿದೆ ಅಂತೇಳಿ ಹೇಳುವಂತದ್ದು. ಮತ್ತು ಅವ್ರು ಏನ್ ಮಾಡ್ತಾರೆ ಒಂದು ಅಲರ್ಟ್ ಅನ್ನ ಮಾಡ್ತಾರೆ, ನಮ್ಮ ಕುಂದಾಪುರದ ಇಂಥ ನಿರ್ದಿಷ್ಟ ಪ್ರದೇಶದಲ್ಲಿ ಈ ತರ ಆಗಿದೆ, ಹಂದಿಗಳು ಸಾಯ್ತಾ ಇದೆ ಅಂತೇಳಿ ಅಲರ್ಟ್ ಸಿಸ್ಟಮ್ ಏನಿದೆ ಅದನ್ನ ಮಾಡ್ತಾರೆ. ಮತ್ತು ಅಲ್ಲಿಂದ ಕೂಡ ನಮ್ಗೆ ಈ ಎಂತಾದ್ರೂ ಕಾಯಿಲೆ ಬಂದಿದ್ರೆ ಅದನ್ನ ಅವರು ಹೇಳ್ತಾರೆ. ಮತ್ತು ಅವ್ರು ನಮ್ಮನ್ನ ಮಾನಿಟರ್ ಮಾಡ್ತಾರೆ, ಈಗ ಆಗಿದೆ ನೀವು ಏನ್ ಮಾಡ್ತಾ ಇದ್ದೀರಿ, ಅದರ ರಿಪೋರ್ಟ್ಗಳನ್ನೆಲ್ಲ ಕಳಿಸಿಕೊಡಿ ಅಂತೇಳಿ. ನಾವು ಕಾಲಕಾಲಕ್ಕೆ ಕಳಿಸುವಂತದ್ದು ಏನಿದೆ ಅದನ್ನ ಮಾಡ್ತಾ ಇರ್ತೇವೆ. ಮತ್ತು ಜನರಿಗೆ ಅವೇರ್ನೆಸ್ ಕೊಡುವಂತದ್ದು, ಅದನ್ನ ತಡೆಗಟ್ಟಲಿಕ್ಕೆ ಏನ್ ಪ್ರಯತ್ನ ಮಾಡುವಂತದ್ದು ಏನಿದೆ ಅದನ್ನ ನಾವೆಲ್ಲ ಮಾಡ್ತಾ ಇರ್ತೇವೆ. ಇದು ಕಾಲಕಾಲಕ್ಕೆ ನಾವು ಮಾಡ್ತೇವೆ. ಈಗ ಒಂದೇನಂದ್ರೆ ಮುಖ್ಯವಾಗಿ ಈಗ ನಾನು ಆವಾಗಲೇ ಹೇಳಿದಾಗೆ ಈ ರೈತಾಪಿ ಜನರು ಯಾರಿದ್ದಾರೆ ಅವರಿಗೆ ಗದ್ದೆಗಳು ಮತ್ತು ತೋಟಗಾರಿಕೆ ಕೆಲಸಕ್ಕೆ ಹೋಗುವಾಗ ಇಲಿ ಜ್ವರ ಬರುವಂತದ್ದು ಏನಿದೆ ಅದು ಇರ್ತದೆ. ಆವಾಗ ಅದನ್ನ ತಡೆಗಟ್ಟಬೇಕಾದ್ರೆ ನಾವು ಅವರಿಗೆ ಅವೇರ್ನೆಸ್ ಕೊಡಬೇಕು. ಹಾಗಂತೇಳಿ ನೀವು ಗದ್ದೆಗೆ ಹೋಗಬೇಡಿ, ತೋಟಕ್ಕೆ ಹೋಗ್ಬೇಡಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಗೆ ಜ್ವರ ಬಂದಿದ್ದರೆ ಕೂಡಲೇ ನಮ್ಮಲ್ಲಿ ಬನ್ನಿ, ನಾವು ಪರೀಕ್ಷಿಸ್ತೇವೆ. ಇಲ್ಲ, ಎಲ್ಲರನ್ನ ಪರೀಕ್ಷಿಸ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಜ್ವರ ಬಂದವರಿದ್ದಾರೆ ಅವರಿಗೆ ಬೇಕಾದ ಚಿಕಿತ್ಸೆ ಏನಿದೆ ಅದನ್ನ ಸರಿಯಾದ ಚಿಕಿತ್ಸೆ, ಅದನ್ನ ಇಲಿ ಜ್ವರ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅದನ್ನ ಅಲ್ಲೇ ನಾವು ಸ್ಥಳೀಯವಾಗಿ ಅದನ್ನ ಪರೀಕ್ಷೆ ಮಾಡಿ, ರಕ್ತ ಪರೀಕ್ಷೆಯನ್ನು ಮಾಡಿ ಅಲ್ಲೇ ರಿಸಲ್ಟ್ ಕೊಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಡುವಂತದ್ದೇನೆ ಅದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇದನ್ನೆಲ್ಲ ಪ್ಲಾನಿಂಗ್ ಅಲ್ಲಿ ನಾವು ಮಾಡ್ತಾ ಇರ್ತೇವೆ ಕಾಲಕ್ಕೆ.
0: ಒಟ್ಟಾರೆಯಾಗಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸರ್. ವರ್ಲ್ಡ್ ಝೋನೋಸಿಸ್ ಡೇ ಅಂದ್ರೆ ಎಂತ, ಯಾವ್ಯಾವ ಪ್ರಾಣಿಗಳಿಂದ ಯಾವ್ಯಾವ ತರದ ಕಾಯಿಲೆಗಳು ಬರುತ್ತೆ, ಅಥವಾ ಯಾವ್ಯಾವ ಪಕ್ಷಿಗಳಿಂದ ಅಥವಾ ಯಾವ್ಯಾವ ಇನ್ಸೆಕ್ಟ್ಗಳಿಂದ ಏನೆಲ್ಲ ಬರುತ್ತೆ ಅನ್ನೋದನ್ನ ಒಂದು ಡಿಟೇಲ್ಡ್ ಇನ್ಫಾರ್ಮೇಶನ್ ನಮ್ ಬದಿಗೆ ನಮ್ಗೆ ಎಂತ ಬೇಕು ಅದನ್ನ ತುಂಬಾ ಅರ್ಥ ಆಪಂಗೆ ಹೇಳ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಡಾಕ್ಟರ್ ಪ್ರೇಮಾನಂದ ಕೆ ಅವರಿಗೆ, ನಮ್ಮ ಕುಂದಾಪುರ ತಾಲೂಕು ಆರೋಗ್ಯ ಅಧಿಕಾರಿ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ಕೇಳುಗ್ರೆ, ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯವನ್ನ ಮುಗಿಸಿ ನಾವು ಹೊರಡ್ತಾ ಇತ್ತು. ಮತ್ತೆ ಸಿಕ್ತು ನಿಮ್ಗೆ ನಿಮ್ಮ ಆರೋಗ್ಯ ಜೋಪಾನ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾರ್ ಸಾರ್ಟನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.